0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ನೀವ್ ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿಯವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ಹೇಗಿದ್ರಿ ಸರ್,
1: ಹುಷಾರಿದ್ರಿಯಾ?
0: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
1: ನಾನು ಒಂದು 26 ವರ್ಷದಿಂದ.
0: 26 ವರ್ಷದಿಂದ?
1: 26.
0: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
1: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
0: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
1: ಅಡ್ಡಿಲ್ಲ, ಪರವಾಗಿಲ್ಲ.
0: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
1: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
0: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
1: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
0: ತುಂಬಾ
1: ಪ್ರೀತಿಸ್ತೀವಿ.
0: ನಿಮ್ಗೆ ತುಂಬಾ ಇಷ್ಟ?
1: ಹೌದು, ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
0: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
1: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
0: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
1: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿದೆ.
0: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ
1: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕ, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ, ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
0: ಒಂದ್ ಕಾಲದಲ್ಲಿ ಸರ್. ನಾವು ಎಲ್ಲ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳು ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗ್ ಒಂದ್ ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
1: ಅಂತ ಪರಿಸ್ಥಿತಿ ಬಂದಿದೆ.
0: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್ ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರ್ ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
1: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
0: ಶಾಲೆಗಳು.
1: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ರು, ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
0: STD ಬೂತ್ಗಳು
1: ಬೂತ್ ಇದ್ದಿತ್. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
0: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪುಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರ್ಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
1: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
0: ನಮ್ಗೆ ಕಾಳುವಾರ ಅಂದ್ಕೂಳೆ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
1: ಹೌದು,
0: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
1: ಹೌದು.
0: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
1: ಬರ್ದದಲ್ಲ, ಹಿಂದೆ ಜನಪದ
0: ಮೊದ್ಲಿಂದಾನೆ ಇದ್ದದ್ದ
1: ಜನಪದ್ರೆ ಅದನ್ನ ಇದ್ ಮಾಡಿದ್ದಾರೆ.
0: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.

0: ಸೂಪರ್. ಇಷ್ಟಯಾ ಎರಡಲ್ಲೇನಾ?
1: ಹಾ, ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ, ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ, ಅದ್ರ ಹೂವೆಲ್ಲೇ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
1: ಮೈಲ್ಡ್ ಸ್ಮೆಲ್
0: ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಆ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೆ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಣ ಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ. ತುಂಬಾ ಪರಿಮಳ ಅಲ್ಲ, ಈವನ್ ಕ್ಯಾದ್ಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೋಗ, ಸಿಂಗರ್ ಹೋಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದ್ ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ
1: ಆತರ
0: ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ, ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ,
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ
1: ಆಯ್ತಂತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರನೇ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ ಕಂಬಾಗತ್ತೆ.
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: வா வா வா வா வா வா வா ஹொடிரி சப்பாளே ಲೈಕ್ ಐ ಸರ್ ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬ
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲೈಕ್ ಅಲ್ಲ ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ ತನ್ ಮಗುವೆ ಮುದ್ದು
0: ಅಲ್ದ ಅದಷ್ಟು ಚಂದ ಬೇರೆ ಯಾವುದು ಇಲ್ಲ ಅಂತ ಸೋ ನೈಸ್ ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ
1: ಹಾ ನಾನಂದ್ರೆ ನನ್ನ ಕನ್ನಡ ಈಗ ನಾನು ಪಾಠ ಮಾಡ್ತಾ ಇದ್ದೇನೆ ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ ಭಾವಗೀತೆ ಬರ್ತದೆ ಜನಪದ ಬರ್ತದೆ ಲಾವಣಿ ಬರ್ತದೆ ಅದನ್ನೆಲ್ಲ ನಾನು ರಾಗ ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ ಈಗ ನಮ್ ಕನ್ನಡ ಶಿಕ್ಷಕರ ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ನಮ್ಮ ಸರ್ ಅಲ್ಲ ನಮ್ಮ ಬಿಒ ಆಫೀಸರು ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ ಅವರು ನನಗೆ ಗುರುಗಳು ಅವ್ರು ನನಗೆ ಗುರುಗಳು ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು ನಾ ಸಾಧಾರಣ ನಾಲ್ಕನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ ನಾಲ್ಕನೇ ಕ್ಲಾಸಿನಿಂದ ನಾನು ಶಾಲೆಯಲ್ಲಿ ಕಟ್ಟಿಗೆರೆ ಶಾಲೆಗೆ ಹೋಗ್ತಾ ಇದ್ದೇನೆ ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ ಅವರು ಒಂದು ಸ್ಪರ್ಧೆ ಇಟ್ಟಿದ್ರು ಸಂಗೀತ ಸ್ಪರ್ಧೆ ನಾವು ಮೂರ್ ಜನ ಹೋಗಿತ್ತು ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ ಮತ್ತೊಬ್ರು ಸದಾನಂದ ಐತಾಳ್ರ ಅಂತ ನಾವು ಮೂರ್ ಜನ ನಂಗ್ ಸಂಗೀತದಲ್ಲಿ ಪ್ರಥಮ ಇನ್ನೊಬ್ರು ಚಿತ್ರದಲ್ಲಿ ಸುಬ್ಬಣ್ಣನಿಗೆ ಪ್ರಥಮ ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ ಅಲ್ಲಿಂದ ನಾವು ಸ್ಟಾರ್ಟ್
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ
1: ಆಗಳಿಗೆ ಹಾಡ್ತಿದ್ದೆ
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್ ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ ತುಂಬಾ ತುಂಬಾ ಒಳ್ಳೇದೇ ಅದು ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ ಸೊ ತುಂಬಾ ಲಾಯ್ಕ ಆಯ್ತು ಸರ್ ನೀವು ಹಾಡಿದ್ದು ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ ನಂಗೆ ಈಗಲೂ ನೆನಪಿದೆ ನನ್ನ ಎಂಟನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯೋ ವಿವೇಕದಲ್ಲಿ ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು ಹಾಡುದು ಮತ್ ನಮ್ಮ ಹತ್ರ ಹಾಡ್ಸುದು ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ ಓ ನನ್ನ ಚೇತನ ಅವ್ರಾವತ್ ಎಂತ ಹಾಡಿರ್ಸಿರ ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು ಮತ್ತೆ ಈಸಿ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಿರ ಲಾಸ್ಟ್ ಲೈನ್ ಇರುತ್ತೆ ಮೊದಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್ ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ ತುಂಬಾ ಇಷ್ಟ ಯಾರು ಅಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಯಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ
0: ಓಕೆ
1: ಈಗ ನಾನು 10ನೇ ಕ್ಲಾಸ್ ಗೆ ಕನ್ನಡ ಮಾಡ್ತಾ ಇದ್ದೇನೆ ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ ಆ ಸಂಕಲ್ಪ ಗೀತೆ
0: ಯಾವ್ದು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು
1: ಕಲುಷ

0: ಆರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದ್ದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳಗ್ಗೆ

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಜನಪದ ಸಂಜೆ ಅವ್ರು ಊಟ ಮಾಡುವ ತನಕ ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ ಉದಾಹರಣೆಗೆ ಬಳುಕೂರು ಹಾಗೆ ಕಂದಾವರ ಕಾಳವಾರ ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ ಬಂದಿದೆ. ಅದೇ
0: ನಟ್ಟಿನಿಗೆ
1: ಹಾಡ್ಕೊಂಡಿದ್ರು ಅವ್ರು ಹಾಡ್ತಿದ್ರು. ಇಲ್ಲ ಅವ್ರು ತೀರ್ಕೊಂಡ್ರು 2-3 ವರ್ಷದಿಂದ.
0: ಹೌದು ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು ಅಳು ಖುಷಿ ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ ಮುಂದೆ ಓದ್ಲಿ ನನ್ ಮಗ ಒಳ್ಳೆ ಇದಾಗ್ಲಿ ವಿದ್ಯಾವಂತನಾಗ್ಲಿ ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ ಅವರ ಒಂದು ನೋವು ನಲಿವು ಆ ದುಃಖ ದುಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗಲೇ ಇರ್ಬೋದು KGF ಹೋಗಿರ್ಬೋದು ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು
0: ಹೌದು
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು ಆ ಶೋಭನೆ ಹಾಡೇನಿತ್ತು ಮತ್ತೆ ಈ ರಾಜ ರಾಣಿಯರ ಕತೆ ಜನಪದ ಕತೆ ಬರ್ತದಲ್ಲ ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು ರಿವೈಂಡ್ ಮಾಡುದು ಫಾಸ್ಟ್ ಫಾರ್ವರ್ಡ್ ಮಾಡುದು ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸೋದು ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡಾಪದು ಅದನ್ನ ಮತ್ತೆ ಗೊಮ್ಮಾಕಿ ಉಣಸು ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್ಪು ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಸರ್ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್ ಎಲ್ಲಿದ್ದೀರಿ ನೀವು ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು. ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲಿ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು ಇದಕ್ಕೆ
0: ಸರ್. ನೀವು
1: ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ ನೀರಿನ ಸೌಲಭ್ಯ ಉಂಟ ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ ಆಟದ ಮೈದಾನ ಉಂಟ ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎ ವಿ ನೋಡ್ರಿ ನನ್ಗೆ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗಿಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯಾಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ಮ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡು ಹಾಡುವಾಗ ಟೊಮಕೆ ಅಂತ ಹಿಡ್ಕೊಂಡ್ಕೆಯ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕ್ಕೆಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ, ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಹಾ, ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಅಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲೇ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ.
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಲೈಕ್ ಇತ್. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೆಟ್ ಒಂದ್ ಹಾಡು ಯಾವ್ದಾದ್ರು ಸರ್? ಚೂರ್

0: ஓ வா வா வா வா,
1: ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು, ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
2: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆ ಆಡೋದಿಲ್ಲ ಅಂದ್ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
1: ಹುಟ್ಟುಗುಣ
2: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರು ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ ಅಂದ್ರೆ, ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲ
1: ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
2: ಹಾಡ್ತೇನೆ.
1: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆ ಎದ್ರೆ, ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಇಲ್ಲ
2: ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮಾಲತಿ ಅಂತ,
1: ಮಾಲತಿ
2: ಮಾಲತಿ
1: ಸಿಟ್ಟೇ ಮಾಡ್ಕಂತಿಲ್ಲ,
2: ಟೀಚರ್ ಆಗಿ
1: ಟೀಚರ್ ಅವರು.
2: ಹೌದು,
1: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೊಂದು ಹಾಡು ಹಾಡುದಾರೆ ನೀವು ಮನೆಗೆ.
2: ಜ್ಯೋತಿ ಎಡೆಗೆ ನಡೆಸೋ, ಓ ಜ್ಯೋತಿ ಎಡೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ ಎಚ್ ಎಂ ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದು ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನು ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಕ, ಬಾಯ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೇ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನ ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಸುರಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಎಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿ ಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವಂತ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ

0: ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುದು, ನಾನಿರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ, ನಾನು ಹೀಗೆ, ನನ್ಗೆ ಅವರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ್ಕೆ ರೆಡಿ ಇಲ್ಲದೆ,
0: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರೂ ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಈ ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸ್ಗಳಲ್ಲೇ ಕಂಡ ಹಾಗೆ, ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
0: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನು ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನೂ ನಂಬೋದಿಲ್ಲ, ನಾನು ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನು ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು ಅಂತ.
1: ಇಂಥ ಕ್ಯಾರೆಕ್ಟರ್ಗಳು ಸುಮಾರು ಜನ ಇರ್ತಾರೆ.
0: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ, ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗಿಬಿಟ್ಟಿದೆ ಅಂತ.
0: ಅಂದ್ರೆ ಎರಡೂ ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗೆ ಮಾಡಿಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದ್ದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದ್ ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತೇಳಿ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರನ್ನು ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು. ಇದೆಲ್ಲ ಅವರವರು ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ. ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ. ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರಿಗೂ ತೊಂದರೆ ಆಗ್ತಿದೆ. ಸೊ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆ ನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡ್ ಬಿಡ್ತೀವಿ,
0: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ. ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪ ಇಷ್ಟ, ನನ್ ತುಂಬಾ ಸೆನ್ಸಿಟಿವ್, ನನ್ಗೆ ನಾನು ಯಾರನ್ನು ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
0: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ. 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಂತ. ಅಂದ್ರೆ ನನ್ ಕೋಪ ಇಷ್ಟ, ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ ಹೆಂಡತಿ ಜೊತೆ ಈಗ ಮಾತಾಡ್ತಾ ಹೋದಾಗ ಗೊತ್ತಾಗುತ್ತೆ, ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರ್ಲಿಲ್ಲ. ಅದನ್ನ ಸೀರಿಯಸ್ ಆಗಿ ಕೇಳೋದು, ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದೇನು ಆತರದ್ದೇನು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳುತ್ತಾ ಸಿಟ್ಟು ಮಾಡ್ಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ.
1: ಅಟೆನ್ಷನ್
0: ಅಟೆನ್ಷನ್. ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಮಾತ್ರ ನನ್ನನ್ನು ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ನ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋ.
0: ನಾನು ನಿಜವಾಗ್ಲು ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ ಮಾತನ್ ಎಲ್ರು ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವ್ ಯಾವ್ದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವ್ರ ಸ್ವಭಾವನೇ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
0: ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
0: ಇದು ಒಂದು ಗುರುತು ಅಂದ್ರೆ ನಾನು ಒಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
0: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದು ಸಲ ಒಂದು ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೇ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದು 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದು ವೇಳೆ ರಿಪ್ಲೈ ಕೊಡೋದು, ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನೀಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನು ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದು 10 ಕತೆಗಳನ್ನ ಅವಳ ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನ್ ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
0: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗ ಏನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ, ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನ್ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೆ ಏನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡು ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನೂ ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡು ಬಿಡ್ಬೇಕು ಅಂತ ಹೇಳಿ ಏನು ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲು ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಬದಲಾವಣೆ ಖಂಡಿತವಾಗ್ಲು ಸಾಧ್ಯ ಇದೆ.
1: ಓಕೆ,
0: ಅಂದ್ರೆ ಆ ಹುಡುಗಿ ಕೂಡ ಹಾಗೆ, ಇನ್ನೊಂದ್ಸಲ ನನ್ಗೆ ನೋವಾಗ್ಬಿಟ್ರೆ, ಇವನ್ ಮೋಸ ಮಾಡಿದ್ರೆ ಮತ್ತೆ ನನಗೆ ನೋವಾಗತ್ತಲ್ಲ, ಸೊ ನೋವಾಗ್ಬಾರ್ದು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಈ ತರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು, ಆತರ ಅವಳು ಆತರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ಇದಿರುತ್ತೆ ಅದನ್ನ ಇದ್ ಮಾಡ್ಕೊಂಡು ಬಿಡ್ತೇವೆ. ಕೆಲವು ಸಲ ನಮ್ಮ ಏನು ಗಾಯಗಳು ಇವೆಲ್ಲ ಏನ್ ಹೇಳಿ ಗಾಯಗಳು, ಹಿಂದೆ ಆದಂತಹ ಗಾಯಗಳು, ಅದು ಚಿಕ್ಕಂದಿನ ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು, ಟ್ರೋಮಾಗಳು ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದು ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
2: ಅದೊಂದು ಭಯ ತುಂಬಾ ಇರುತ್ತದು. ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ, ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅವರು. ಅವ್ನು ಮಾಡಿದ್ದೆಲ್ಲ ಡೌಟ್ ಆಗ್ತಿರುತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಇನ್ಯಾರೋ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾ ನನ್ ಬೇಡ ಅನಿಸ್ತಿದೆಯೇನೋ. ಸೊ ಇಂಥದ್ದೇ ಇನ್ಸೆಕ್ಯೂರ್ ಫೀಲಿಂಗ್,
0: ಇನ್ಸೆಕ್ಯೂರ್ ಫೀಲಿಂಗ್ ಗಳು ಬರುತ್ತೆ. ಅದು ಕೂಡ ನಾನು ಹೇಳಿದ್ದಲ್ಲ, ಅದು ಪ್ರಿವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನು ನಮ್ಮ ಹಿಂದೆ ನಾವು ಅದರಿಂದ ನೋವು ಅನುಭವಿಸಿರ್ತೇವೆ ಆತರ ಆಗಿರುತ್ತೆ. ಅದನ್ನ ಈಗ ನಮ್ಮ ಏನು ನಮ್ಮ ಬ್ರೈನ್ ಅನ್ನುವಂಥದ್ದು ಒಂದು ಡಿಫೆನ್ಸ್ ಒಂದು ಮೆಕ್ಯಾನಿಸಮ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬಿಡುತ್ತೆ. ಈಗ ರಕ್ಷಣಾ ಕವಚ, ಈಗ ನಾನು ಈ ತರ ಆಗ್ಬೇಕು ನೋಡಿ, ಆ ಒಂದು ಲೇಡಿ ಅವರು ಸಣ್ಣದಿರುವಾಗ ಅವ್ರ ಮಾತುಗಳನ್ನ ಯಾರು ಗಮನಿಸ್ತಾ ಇರ್ಲಿಲ್ಲ, ಕೋಪ ಮಾಡ್ಕೊಂಡು ಕಿರ್ಚಾಡಿದಾಗ ಮಾತ್ರ ಗಮನಿಸ್ತಾ ಇದ್ರು. ಸೊ ಮನಸ್ಸಲ್ಲಿ ಏನಿದೆ, ನಾನು ಆತರ ಮಾಡಿದ್ರೆ ಮಾತ್ರ ನನ್ಗೆ ಗಮನಿಸ್ತಾರೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ ಅನ್ನುವಂತ ಒಂದು ಬಿಲೀಫ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿರುತ್ತೆ. ಹಾಗೆ ಈ ಹುಡುಗಿಗೆ ಹಿಂದಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ. ಸೊ ಏನ್ ಅನ್ಕೋತಾಳೆ, ಎಲ್ಲರೂ ಮೋಸಗಾರರು, ಯಾರನ್ನು ನಂಬಬಾರದು. ಅಥವಾ ಕೆಲವರು ಈಗ ಹೇಳ್ತಾರೆ, ನಾನು ಯಾರನ್ನೂ ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆತರದ ಒಂದು
2: ಮೋಸಗಳಾಗಿರುತ್ತೆ,
0: ಆತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನು ಯಾರಿಗೂ ಹತ್ರ ಆಗೋದಿಲ್ಲ, ಇನ್ಯಾರನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ. ಸೊ ನಾನು ಎಲ್ಲರಿಂದ ದೂರ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವರದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
2: ಗಾಡಿ ಮುಟ್ಟುದೇ ಇಲ್ಲ ಅವರು,
0: ಮಾಡೋದೇ ಇಲ್ಲ ಆತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದು ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡಿಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರು. ಒಬ್ಬ ಹುಡುಗ ಕಾಲೇಜಲ್ಲಿ ಓದ್ತಾ ಇರುವ ಅವನು ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ, ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆತರ ಅವನ್ ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
2: ನಂಗೆ ತಡೆಯೋಕ್ಕಾಗಲ್ಲ.
0: ಸೊ ಇವನಿಗೆ ಏನಂತ ಹೇಳಿದ್ರೆ, ನಾನು ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳುವ ಭಯ ನನಗ್ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರನ್ನ ನನ್ ಕಳ್ಕೊಂಡ್ಬಿಟ್ರೆ ನನ್ಗೆ ಇರೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದೆಲ್ಲದಕ್ಕಿಂತ ಒಂದು ಲೇಬಲ್ ನಾನು ಹಾಕೊಂಡು ನಾನು ಒಬ್ಬನೇ ಸರಿ, ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೇ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನು ಮುಂಚಿತವಾಗಿಯೇ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂಥದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನಾನ್ ಹೀಗೆ ಅಂದ್ರೆ ನಾನು ಇರೋದೇ ಹೀಗೆ, ನಾನ್ ಸೆನ್ಸಿಟಿವ್ ತುಂಬಾ, ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅಥವಾ ಯಾರು ಅವ್ರನ್ನ ಕೇಳಿರೋದಿಲ್ಲ, ನೀನ್ ಈ ತರ ಸೆನ್ಸಿಟಿವ್ ಇದೀಯ ಅಂತ ಹೇಳಿದ್ರೆ ಹೇಗೆ, ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು, ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರತ್ರನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ ನಾನು ಇರೋದೇ ಹೀಗೆ. ಅಥವಾ ಗಂಡ ಹೇಳ್ತಾರಲ್ಲ, ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ, ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಅದು ಸರಿಯಾಗಿಲ್ಲ, ಅದು ನನ್ಗೆ ಮತ್ತೆ ನನ್ನ ಸುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಾಗ ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು, ಇನ್ಯಾರದ್ದು, ಎಲ್ಲಾ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರುತ್ತೆ, ಆದ್ರೆ ಬದಲಾವಣೆ
2: ಅಪರಿಚಿತ ಹೆದರಿಕೆ ಆಗುತ್ತೆ
0: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದ್ ಏನು ನೋವಿದೆ ಅಲ್ಲ, ಅದು ನಮ್ಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನು ಯಾರನ್ನಾದ್ರೂ ನಂಬಿದ್ರೆ, ನಂಗೆ ಮೋಸ ಆದ್ರೆ ನನ್ಗೆ ಏನಾಗುತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು, ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ, ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ, ಆದ್ರೆ ಅದು ಅಪರಿಚಿತವಾಗಿರುತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ, ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದ ಒಬ್ರು ಮಹಿಳೆ ಇರ್ತಾರೆ, ಅವರದ್ದು ಹೇಗಂತ ಹೇಳಿದ್ರೆ, ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಈ ಹೆಂಗ್ಸ್ ಏನಿದ್ದಾರೆ ಇವರು, ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು, ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡ್ಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಅವಳ ಹತ್ರ ಹೋದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲು ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ, ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ, ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ, ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ, ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ ಅವರಲ್ಲಿಗ, ಅವರಿಗೆ ಪ್ರೀತಿ ಇದೆ ಹೌದು, ಕೈಂಡ್ನೆಸ್ ಇದೆ ಹೌದು, ಆದ್ರೆ ಬೇರೆಯವರು ನನ್ನನ್ನ ಒಪ್ಪಬೇಕು ಅನ್ನುವಂತ ಹಸಿವು ಕೂಡ ಇರುತ್ತೆ. ಎಲ್ರು ನನ್ನ ಅಪ್ರೂವಲ್ ಮಾಡ್ಬೇಕು, ಓಕೆ ಶಿ ಇಸ್ ವೆರಿ ಕೈಂಡ್ ಅಂತಾನು, ಅಥವಾ ಅವ್ರು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತಾರೆ, ಅವರೆಲ್ಲ ಅವ್ರ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತಾನು ಎಲ್ರು ಹೇಳ್ಬೇಕು ಅನ್ನುವಂತಹ ಒಂದು ಹಸಿವಿರುತ್ತೆ ಅವರಿಗೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಒಳ್ಳೆವಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಅವರದೇ ಆದ ಮಿತಿಗಳನ್ನ ಮೀರ್ತಾ ಇರ್ತಾರೆ, ಮಿತಿ ಮೀರಿ ಅದು ಪ್ರಯತ್ನ ಮಾಡೋದು ಅಂತ ಹೇಳಿ ಹೇಳ್ತಾರಲ್ಲ. ಸೊ ಅವರಿಗೆ ಅವರ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನು ತೋರಿಸ್ಬೇಕು, ಇನ್ವಾಲ್ವ್ ಆಗಬೇಕು ಅಥವಾ ಹೆಲ್ಪ್ ಮಾಡಬೇಕು, ಬಟ್ ನಾವೊಂದು ಬೌಂಡ್ರೀಸ್ ಅನ್ನು ಸೆಟ್ ಮಾಡ್ಕೊಂಡಿರ್ಬೇಕು. ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದರೆ ಒಳ್ಳೇದು, ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಒಂದು ಬೌಂಡ್ರೀಸ್ ಅನ್ನ ನಾವು ಎಲ್ಲಾ ಒಂದ್ ಇದ್ರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನು ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನು ಹೀಗೆ ನೀವು ಕೇಳಿರ್ಬೋದು ಹೆಚ್ಚಿನವ್ರು, ನನ್ಗಂತೂ ನನ್ನ ಲೈಫ್ ಅಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನ್ಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನು ಹೀಗೆ ಎಲ್ರಿಗೂ, ಯಾರ ಹತ್ರ ಯಾರು ನನ್ನ ಹತ್ರ ಬಂದ್ರು ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರು, ನಾನು ಎಲ್ಲರನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರೀಗ ಹೇಳೋದನ್ನ ನೋಡಿರ್ಬೋದು, ನನ್ಗೆಲ್ಲರದ್ದು ಇದು ಅರ್ಥ ಆಗತ್ತೆ ಅಂತೇಳಿ. ಆದ್ರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ನಾನು ಹೀಗೆ ಅನ್ನುವಂತ ಲೇಬಲ್ ಇದೆಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ, ಅಥವಾ ಎಲ್ಲಿಯ ನಂತರ ಅದು ನನಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೇ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ, ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂಥದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನುಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನ ನಂಬ್ಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರೂ ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರೂ ಅವಳಿಗೆ ಯಾರಾದ್ರೂ ನನ್ನ ವಿಷಯ ಏನಾದ್ರೂ ಹೇಳಿದಾರ, ಇನ್ಯಾರಾದ್ರೂ ನಂದು ಏನಾದ್ರು ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರೂ ತಪ್ಪುಗಳು ಕಾಣ್ತಾ ಇದೆಯಾ ಅಥವಾ ನಾನೇನಾದ್ರೂ ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ರು ರಿಪ್ಲೈಯನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿವನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ್ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿವನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್, ಕೇಳ್ದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳ್ದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂತದ್ದು. ಅವಾಗ ಎಲ್ರೂ ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾನು ತುಂಬಾ ಸೆನ್ಸಿಟಿವ್, ನನ್ನ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ, ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೆ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳ ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನು ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್, ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು, ಕೆಲವು ಸಲ ಅಡಿಕ್ಷನ್ ಟೈಪ್ ಈ ತರ ಕೂಡ ಆಗಿಬಿಡುತ್ತೆ. ಅದ್ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ, ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ, ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ, ಆ ಇಡೀ ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿವನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು. ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡಬಹುದು. ಈ ಓವರ್ ಥಿಂಕಿಂಗ್ಗಳು, ಈ ಎಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗ್ ತುಂಬಾ ಹಠ ಅಲ್ವಾ, ತಂದೆ ತಾಯಿಗ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ,
2: ಸೋಮಾರಿ,
0: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನೂ ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಹೇಳಿ ಅಲ್ಲ, ಇನ್ನೊಬ್ಬರಿಂದ, ಈಗ ತಂದೆ ತಾಯಿಗಳು, ದೊಡ್ಡವರು, ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಹೇಳಿ ಹೇಳಿ ಇವರು ಮನಸ್ಸಲ್ಲಿ. ಈಗ ಕೆಲವು ಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಕಳ್ಳ ಕಳ್ಳ ಅಂತೇಳಿ ಒಂದ್ 100 ಸಲ ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಹೌದಾ ನಾನು ಏನಾದ್ರೂ ಮಾಡಿದೀನ ಅಂತೇಳಿ ಅಲ್ವಾ. ಈ ತರದ ಒಂದಿದ್ರಲ್ಲಿ ಅವರು ನಾನ್ ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರು ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ, ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ ಅಂತ ಹೇಳಿದಾಗ ಅವನು ಏನಂದ್ಕೊಳ್ತಾನೆ, ಹಾ ಹೌದು ನನ್ಗೆ ಓದ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತುಂಬಾ ಲೇಜಿ ಅನ್ನೋ ಅವನು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನೆ,
2: ಒಪ್ಕೊಂಡ್ ಬಿಡ್ತಾನೆ.
0: ಹಾ, ಆದ್ರೆ ನಿಜವಾಗ್ಲೂ ಅವನನ್ನ ಮಾತಾಡಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾ ನಾನ್ ಫೈಲ್ ಆಗ್ಬಿಡ್ತೇನೆ, ಯಾಕಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ, ಅವನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರಲ್ಲ, ಸೊ ನನ್ಗೆ ಇಷ್ಟ ಇಲ್ವೇನೋ, ನಾನ್ ಫೈಲ್ ಆಗ್ಬಿಡ್ತೇನೇನೋ, ಅಥವಾ ಕಂಪ್ಯಾರಿಸನ್ ಇರುತ್ತೆ ಕೆಲವು ಮನೆಗಳಲ್ಲಿ, ಹಾ ನನ್ಗೆ ಅಣ್ಣನಷ್ಟು ಅಥವಾ ಅಕ್ಕನಷ್ಟು ನನ್ಗೆ ಓದ್ಲಿಕ್ಕೆ ಆಗೋದಿಲ್ವೇನೋ, ಆ ತರದ್ದೆಲ್ಲ ಯೋಚನೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾರೆ. ಫೇಲ್ಯೂರ್ ಅನ್ನೋದು ಅಥವಾ ಈ ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡ್ ಬಿಟ್ರೆ ರಗಳೇ ಇಲ್ಲ, ನಾನು ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನ್ ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನ್ಗೆ, ಐ ಆಮ್ ಓಕೆ ವಿತ್ ಇಟ್ ಅಂತ ಹೇಳಿ ಕೆಲವರು ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಲೇಬಲ್ ಅನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ, ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು. ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರುತ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನು ಸೋತ್ ಬಿಟ್ರೆ ಅದ್ ಭಯ ಆಗತ್ತಲ್ಲ ನನಗೆ, ಆ ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ, ಈಗ ಉದಾಹರಣೆಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನಾನ್ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ, ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ, ಕೌನ್ಸಿಲಿಂಗಿಗೆ ಬಂದಾಗ, ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರ ಎದುರಿಗೆ ತುಂಬಾ ಅವಮಾನ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನು ತಪ್ಪು ಮಾಡಿದೆ ಅಂತ ಹೇಳುವಂತದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ, ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅವನು ಸಾರಿ ಅಂತ ಕೇಳ್ತಾನೆ ಇರ್ಲಿಲ್ಲ. ಸಾರಿ ಅಂತ ಕೇಳಿದ್ರೆ ನಾನು ವೀಕ್ ಅಂತ ಹೇಳಿ, ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನ್ ವೀಕ್, ಸೊ ನಾನ್ ಯಾಕೆ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು? ಸೊ ತಪ್ಪು ಮಾಡಿದಾಗ ಕೂಡ ಮನ್ಸಿಗೊಂದ್ ವೇಳೆ ಬಂದ್ರು ಕೂಡ ಇಲ್ಲ, ನಾನ್ ಯಾಕೆ ಕೇಳ್ಬೇಕು ಸಾರಿ, ನಾನ್ ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
2: ಹೌದು,
0: ಸಾರಿ ಕೇಳಿದ್ರೆ ನನ್ ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾಳೆ, ನನ್ ಗಂಡ ವೀಕ್ ಅಂತ ಹೇಳಿ ಅನ್ಕೋತಾಳೆ. ಅದಕ್ಕೋಸ್ಕರ ನಾನ್ ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನು, ನಾನ್ ಸಾರಿ ಕೇಳಲ್ಲ, ನಾನ್ ಯಾಕೆ ಸಾರಿ ಕೇಳ್ಬೇಕು?
2: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ. ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡುತ್ತೆ.
0: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು. 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ, ಈ
2: ಅಭ್ಯಾಸಗಳು,
0: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
2: ಅದು ಚೇಂಜ್ ಮಾಡ್ಕೊಂಬುದು ಹೆಂಗ್ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ.
0: ಖಂಡಿತವಾಗ್ಲು.
2: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ಗಳು ತುಂಬಾ ಇದಾವೆ. ನಾವು ಸಾರಿ ಕೇಳಲ್ಲ, ನಾಚ್ಕಂಬುದು, ಒಬ್ಬನ ಕಂಡ್ರೆ ಮಾತಾಡದೆ ಇಪ್ಪುದು, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನು ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ಗಳು ಎಂತಲ್ಲ ಅಂತ ಮುಂದಿನ ಸಂಚಿ ಕೇಳ್ಕೆಂಬ. ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ಥ್ಯಾಂಕ್ ಯು.
2: ಕೇಳುಗ್ರೆ, ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ. ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವರು ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡು ಹೆಂಗೆ ಎಂಬುದ್ರ ಬಗ್ಗೆ ಒಂದು ಸ್ವಲ್ಪ ಕಾಯುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ವಕ
3: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗಿಪ್ಪು ದೇವರೇ, ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
2: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
5: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
2: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
5: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
2: ಹೌದು, ನಿಜವಾದ ಪ್ರೀತಿ, ಲವ್, ಅದ್ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನ್ ಏಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ, ಒಂದು ನಕ್ಕಾಗ, ಅಥವಾ ಅವಳು ಕಂಡಾಗ, ಅವಳು ನಕ್ಕಾಗ, ಆ ನೋಟಗಳು ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ, ಹೇ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಾಕುದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಅದೆಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು? ತುಂಬಾ ಕಷ್ಟ ಇದು ಅಲ್ದಾ?
5: ಖಂಡಿತವಾಗ್ಲು, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೆ ಅದ್ ನಿಜವಾಗ್ಲು ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವ್ ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ, ಮೋಸ ಹೋಗೋದಾಗ್ಲಿ, ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ, ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ, ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲು ಪ್ರೀತಿನಾ ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
2: ಓಕೆ, ಸರಿ, ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲೂ ಇದು ತುಂಬಾ ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವುದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವುದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡುದು, ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮಗೂ.
5: ಖಂಡಿತವಾಗ್ಲು ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದೂ ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳ್ ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಕೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲೂ ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ. ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡು ಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳೆತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ? ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವ್ರ ಇಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರ್ಬೇಕು, ಮಾತನಾಡ್ಬೇಕು ಅನ್ನತ್ತೆ, ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರುತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದ್ರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ, ಇದು ಹೇಗಿರುತ್ತೆ? ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದ್ ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಫನ್ನಿ ಆಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರು ಇಲ್ಲ ನನ್ಗೆ, ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ, ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ, ಈ ತರದ ಭಾವನೆ. ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ಸಲ ರಿಜೆಕ್ಷನ್ ಏನಾದ್ರು ಬಂದ್ರೆ ಬೇಡ ಅಂತ ಹೇಳ್ದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನಮ್ಗೊಂದ್ ವೇಳೆ ಓಕೆ ಅವ್ರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ, ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ, ಅದೇ ಮೋಹ ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನು ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕೋದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರುತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರುತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ, ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ನ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡಬಾರ್ದು, ನಿಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದ್ ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದ್ದೆಲ್ಲ. ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನಿನ್ನ ನನ್ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲೂ ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ವ್ಯಕ್ತಿ ನನ್ನನ್ನ ನನ್ ಜೀವನದಿಂದ ದೂರ ಮಾಡ್ತಿದ್ದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದ್ದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನು ದೂರ ಮಾಡ್ತಿದ್ದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನಗ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗುತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರೆ, ನನ್ಗೇನೋ ಒಂದಾಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ. ಬಟ್ ಏ ಅದನ್ನೆಲ್ಲ ಯಾರ್ ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನ್ ಇದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರೂ ಹೇಳ್ತಿದಾರಾ? ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರಾ? ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರೂ ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರಾ? ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ದು ನಮ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು, ತರದೇನಾದ್ರು ಹೇಳ್ತಿದಾರ, ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ, ತರದೇನಾದ್ರು ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗ್ಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿಯಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
2: ಹೌದು.
5: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು. ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದ್ ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನು ಡಿಲೀಟ್ ಮಾಡ್ತೀನಿ, ನಾನ್ ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ ಗಳು, ರಿಲೇಶನ್ಶಿಪ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿದಕ್ಕೆ ಬರಲ್ಲ. ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನೂ ಇಲ್ಲ. ಅದ್ರ ಜೊತೆಗೆ ಏನು ಅವರು ಒಂದೀಗ ಹುಡುಗಿ ಜೊತೆ ಚಾಟ್ ಮಾಡುವಾಗ ಅದ್ ನಾನ್ ಹುಡುಗ ಅಂತ ಹೇಳಿರ್ಬೋದು, ಅಥವಾ ಹುಡುಗನ ಜೊತೆ ಚಾಟ್ ಮಾಡುವಾಗ ನಾನ್ ಹುಡುಗಿ ಅಂತ ಹೇಳಿರ್ಬೋದು, ಅದು ಕೂಡ ಸುಳ್ಳಾಗಿರೋ ಸಾಧ್ಯತೆಗಳು ಬಹಳ ಇದೆ. ಸೊ ಎಲ್ಲವನ್ನೂ ನಾವು ನಂಬಿಕೊಂಡು ಅವ್ರು ಈಗ ಎಷ್ಟು ವರ್ಷ ಅಂತ ಹೇಳೋದು, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಹೇಳೋದು, ಅಥವಾ ಅವ್ರ ಕುಟುಂಬದ ಬಗ್ಗೆ ಕೊಡುವಂತಹ ಮಾಹಿತಿ ಇದ್ಯಾವುದು ಕೂಡ ಸತ್ಯ ಆಗಿರತ್ತೆ ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಪರಿಚಯ ಆಗಿರೋರ್ಗೆ ತಕ್ಷಣ ಅವರನ್ನ ನಂಬೋದು, ನಮ್ಮ ಇನ್ಫಾರ್ಮೇಶನ್ ಗಳನ್ನ ಅವ್ರಿಗೆ ಕೊಡೋದು, ಅಲ್ಲಿಂದ ಇಂತ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನೀನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ, ನೀನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನೀನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ ಹೇಳೋರ್ ಹೇಳೋರ್ ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ನ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ ಹೋದ್ರು ನನ್ ಗಡ್ಡಿ ಪಡಿಸ್ತಾರೆ, ನನ್ ಏನ್ ಮಾಡೋದ್ರು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಇಂತಹ ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ. ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು, ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ, ಅವಳಿಗೂ ಇರೋದು ಏನಂದ್ರೆ ನನಗಿಂತ ಜಾಸ್ತಿ ನನ್ನ ತಮ್ಮನ್ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಈ ತರ ಅಂದ್ರೆ ಎರಡು ಮಕ್ಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ಮತ್ತೊಮ್ಮೆ ನಾನ್ ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಿನ್ನ ನಾನ್ ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನನ್ ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನೀನ್ ಓದಿ ಉದ್ದರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು. ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದ್ ಲಾಸ್ಟ್ ಎರಡು ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ. ಅವಾಗ ಈ ತರ ವಿರೋಧಿಸ್ತಾರೆ ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನೀನ್ ಏನ್ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲೂ ನಿನ್ಗೇನ್ ಆಗ್ತಾ ಇದೆ ಅಂದ್ರೆ ನಿಂದು ನಿಜವಾಗ್ಲೂ ಪ್ರೀತಿನಾ ಅಥವಾ ನಿಂದು ಇದೊಂದು ಆಕರ್ಷಣೆ ಮಾತ್ರನಾ ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ ನಾ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಂದ್ ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ, ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೆ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನ ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th standard ಹುಡುಗಿಯವಳು. ನಾನು ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್ ಅದು. ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತಹ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 years ನವನೊಬ್ಬ ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನು ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
6: ಏನೋ ಆಸೆ
5: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ ಅವಳು, ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೆ ಏನ್ ಗೊತ್ತಾ, ನನಗೆ ಅವನ್ ಬೇಕು, ನನ್ಗೆ ಅವನ್ ಬೇಕು. ನಾನು ಅವಾಗ ಕೇಳಿದ್ದೆ ಅವನ್ ನಕ್ಕಿದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು ದಿನಾ ನಿನ್ನನ್ ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮಗಿಷ್ಟ ಆದ್ರು ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನ ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನನ್ ಕೇಳ್ಪಟ್ಟಿದೀವಿ ಪ್ರೈಮರಿಯೆಲ್ಲ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆತರ ಪ್ರಶ್ನೆಗಳನ್ನ ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತು ಗೌರವಿಸಬೇಕು. ಹಾಗೆ ಇನ್ನೂ ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ, ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದು ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ ಆಯ್ತು ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ನಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು, ಈ ತರದ ಒಂದು ಏನು. ಮತ್ತೆ ಕೆಲವರು ಅಂದ್ಕೊಳ್ಳೋದು ಹೇಳೋದು ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ ಅವ್ರೇನಾದ್ರೂ ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ ಬಿಟ್ ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರು ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚುರಿಟಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ

ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನು ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ, ಟೈಮ್ ಪಾಸ್ ಅಥವಾ ಮ್ಯಾನಿಪುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೇ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಯಾವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ ಇಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರ್ಸತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನ್ ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರ, ಅಥವಾ ನನ್ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೆಯಾ, ಅವರಿಂದಾಗಿ ನಾನು ಏನು ಗುರಿಯನ್ನು ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೆಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳದ ತಕ್ಷಣ ಅವರು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು, ಈ ಪರಿಚಯ ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್ ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳಿಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳಿಸು ಪ್ರೈವೇಟ್ ಫೋಟೋಸ್ಗಳಿಗೆಲ್ಲ ಒತ್ತಡ ಹಾಕುವಂಥದ್ದು, ಇದೆಲ್ಲ

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿ. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ ಅಂದ್ರೆ ಡಸ್ಟ್ಬಿನ್ಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ. ಎಷ್ಟು ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರುಯೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರುಯೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ,

0: ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರ, ಆ ಪ್ಯಾಡ್ನ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಳಕ, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಣು ಮಕ್ಕಳಿಗೆ ಹಾಪು ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳಿ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಆ ಸ್ಯಾನಿಟರಿ ಪ್ಯಾಡ್ ಯಾವುದು ಏನಂಬುದ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೇಗಿದ್ರಿ, ಹುಷಾರಿದ್ರಿಯಾ?
1: ಹುಷಾರಿತ್ತಲ್ಲೇ.
0: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಅದನ್ನ ಯಾವ್ದ್ರಲ್ಲಿ ಮಾಡ್ತಾರಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
1: ಖಂಡಿತ. ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ, ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
0: ಬಾಳಿ ಬೊಳ್ಳೆಗೆ ನಾವು ಹೂ ಕಟ್ಟುತ್ತ, ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡುತ್ತಂದ್ ಗೊತ್ತಿಲ್ಲ.
1: ಅದೇ ವಿಶೇಷ ಇದ್ರಲ್ಲಿ.
0: ಹಾ,
1: ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟುತ್ತಾರೆ.
0: ಕರೆಕ್ಟ್.
1: ಅದರಿಂದ ಮಾಡಿದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೆ. ಅದು ಹೇಳಕ್ ಉದ್ದೇಶನೂ ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸೆಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡ್ದಂಬರ್.
0: ಓ,
1: ಆ ಮರ ಕಡ್ದು ಮಾಡೋದು.
0: ಓಕೆ.
1: ಹಾಗಾಗಿ ಪರಿಸರಕ್ಕೆ 2 ರೀತಿ ಹಾನಿ. ಈ 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದು ಬದಿಯ ಮರ ಕೊಡುದು, 2 ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಅವ್ರು ಬೆಳ್ಳಗ್ ಮಾಡೋಕೆ. ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತ ಹೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತಾ ಉಂಟು ಇದ್ರ ಬಗ್ಗೆ.
0: ಓಕೆ.
1: ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ವರ್ಷ ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ. ಅದು ಪಾಸ್ ಆದವಾಗ ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಒಂದು 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ವರ್ಷಕ್ಕೆ ಎಷ್ಟಾಯ್ತು.
0: ಕರೆಕ್ಟ್
1: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದು 60,000 ಒಂದೂವರೆ ಲಕ್ಷ ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತ ನಮ್ಗೆ ಗೊತ್ತಿಲ್ಲ.
0: ಓಕೆ.
1: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರು. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರ್ಯಾಂಪ್ಸ್, ಹೊಟ್ಟೆ ನೋವು ಬಪ್ಪದ. ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದಿತ್ತು.
0: ಕರೆಕ್ಟ್.
1: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದಿತ್ತು. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಹೋಗ್ತಾರ, ನಾವು ಶಾಲೆಗೆ ಹೈಸ್ಕೂಲಿಗೆ ಅಪ್ಪತ್ತಿಗೆ 40 ಜನ ಹೆಣ್ಮಕ್ಳಿದ್ರೆ ಒಂದು 2-3 ಜನ ಹೊಟ್ಟೆ ನೋವು ಅಂತ ಕೇಳಿತ್ತು.
0: ಕರೆಕ್ಟ್.
1: ಆದ್ರೆ ಇವತ್ತು 40 ಜನ ಇದ್ರೆ 36 ಜನ ಹೊಟ್ಟಿನ ಒಂದು ಮನೆ ಮನೆ ಕಂತರು 3 ದಿನ. ಅದೆಲ್ಲವುದು ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಹೇಳ್ತಾ ಇದ್ರು ಅದಿಂದೆ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನು ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ದ ಒಂದು ಸರಿ ನಾವು ತಕೊಂಡ್ರೆ ಒಂದು ನಾನವಾಗ ನಾನು ತಕೊಂಡದ್ದು ಒಂದು 7-8 ವರ್ಷದ ಹಿಂದೆ, 10 ವರ್ಷ ಆಯ್ತು ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
0: ಅಂದ್ರೆ
1: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು.
0: ಮತ್ತೆ
1: ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗೆ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನು ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ, ಅಂದ್ರೆ ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ, ಒಂದು ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚುವತ್ತಂಬ ರೀತಿ ಇದ್ರ ಬಗ್ಗೆ ಹೇಳ್ತಾ
0: ಇದ್ದೆ.
1: ಅಷ್ಟು ಒಂದು ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ತು.
0: ಕರೆಕ್ಟ್.
1: ಒಂದು ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
0: ಓ,
1: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
0: ಕರೆಕ್ಟ್.
1: ನಾವ್ ಇದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ, ಯಾಕಂದ್ರೆ ಗೊತ್ತೇ ಇರುದಿಲ್ಲ. ನಾನ್ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ. ಇದ್ ನಾವ್ ಅರ್ಥ ಮಾಡ್ಕೊಳ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ, ಈ ಸ್ವಸಹಾಯ ಸಂಘದಲ್ಲಿ, ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೆ. ಒಂದ್ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
0: ಏನಾಯ್ತು ರಿಸಲ್ಟ್?
1: ಈ ರಿಸಲ್ಟ್ ಅಂತೇಳ್ರಿ, ಈಗ ಈಚಿಂಗ್, ರ್ಯಾಶಸ್ ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನ್ನಗ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ದು ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡ ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅಲ್ಲೂ ಸಹ ಏನಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು ಈಗ. ಅಂದ್ರೆ ತಿಳ್ಕೊಂಬಕ್ಕೆ. ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಹೊರಗೆ ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದು ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ, ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ತೆ ಸೈಟ್ಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿದೆ, ಉಪಯೋಗಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಕಮ್ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದಾಗ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರು, ಅಂದ್ರೆ ಅಭಿಯಾನ ತರ ಮಾಡಿರು. ಅದಕ್ಕೆ ಆವಾಗ ನಾನು ಸಹ ಅವರನ್ನ ನನ್ಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ ಇಲ್ಲಿಗೆ. ನಾನು ಕುಂದಾಪುರದ ಒಂದು ಮೂರು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿಸಿ ಫ್ರೀ ಯಾರಿಗೆ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನ ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ. ಅದನ್ನ ತಿಳ್ಕೊಂಡು ಇದನ್ ಕೊಟ್ಟ ನಂತರ ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ, ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿಗೆ ಬರುವಂತ ಎಲ್ಲ ಸಮಸ್ಯೆಗಳುಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು ಮರುಬಳಕೆಯ ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಳಿಗೆ ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ನನ್ನ ಮಗುವೆ 1,00,000 ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕೊಯ್ನೈಕ ತಿಮ್ಕಾತಿಲ್ಲ,
0: ಕರೆಕ್ಟ್
1: ಅನ್ನ ಬೇಕು. ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಾವೇನ್ ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತು ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ ತೆಗ್ದು
0: ಎಲ್ಲದನ್ನೇ ಹಾಳು ಮಾಡಿ.
1: ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
0: ಪ್ರಕೃತಿಗೆ
1: ಅಲ್ದ, ನಮ್ಮ ಉಸಿರಾಡು ಗಾಳಿಯೇ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದ್ ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟು ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಲೇಬೇಕಂತೇಳಿ ನಾನು ಹೇಳುವಂತದ್ದು.
0: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ, ಅಂದ್ರೆ ಪ್ರಕೃತಿಯಲ್ಲಿರೋ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೇವೆ ಅದ ತಡೆಗಟ್ಟಬಹುದು, ಮತ್ತಿದು ರೀಯೂಸಬಲ್. ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದ್ ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬದಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತೆ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೋ, ಅದು ಹ್ಯಾಂಗ್ ಗೊತ್ತಿರುತ್ತೆ, ಅದು ಹ್ಯಾಂಗ್ ಇರತ್ತಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತಂದ್ರೆ ಅದೇ ಪಟಕ್ ಪಟಕ್ ಅಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರನ್ನ ನೆನೆಸ್ಕೊಂಡು ಹಿಂಗ್ ಮಾಡ್ಕೊ ಟಪಕ್ ಟಪಕ್ ಹೋಯತ್ತದ್. ಇದ್ರಂಗ್ ಹ್ಯಾಂಗೆ ಏನ್ ಈ ತರದೊಂದು ಕ್ಯೂರಿಯಾಸಿಟಿ ಇದೆ, ಇದ್ರ ಬಗ್ಗೆ ಹೇಳ್ತಾರೆ.
1: ಅದು ಅಲ್ಲಿ ಅದು ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪ್ ಅನ್ನೇ ಮಾಡ್ಕೊಂಡಿದ್ದೆ ನಾನು, ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವ್ರ ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್ ಅದು ಅಂತ ಹೇಳ್ತಾರೆ, ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳು ಉಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತೈತ್ ನೋಡಿ, ಕಾಯಿ ಕತ್ತದ ಸುಂಬಿರತ್ ಗಟ್ಟಿ ಇರತ್ತೆ ಕಾಯಿ ಕತ್ತ. ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡು ಕತ್ತ ಅಂದ್ರೆ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನ ಅವರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನಿಗೆ ಕೊಟ್ಟು ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ. ಇದು ಮೆಷಿನಿಗೆ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟ, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ್ ಅದರಲ್ಲಿ ಬೇರೆ ಬೇರೆ 9mm 6mm ಆ ರೀತಿ ಒಂದ್ ರೀತಿ ಒಂದು ಎಂತ ಹೇಳ್ತಾರ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರ. ಅದಕ್ಕೆ ಬಟ್ಟೆಯಿಂದ ಅಡಿ ಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ. ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂತದ್ದು, ಕೆಲವೊಮ್ಮೆ ಹ್ಯಾವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ಮ ಬಟ್ಟೆ ತಾಗುದು, ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ, ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದು ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು, ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತೆ ಅದೆಲ್ಲ.
0: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು, ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗೆ ಹುಕ್ಸಿಟ್ಟು ಅನ್ಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬರ್ತಿಲ್ಲ.
1: ಇಲ್ಲ ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದ, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ, ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕೆ ಒಂದುಂಟು, ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ಟರು ಬೇಗ, ಅಂದ್ರೆ ಬಾಳೆನಾರ ಅದರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ.
0: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲ ಒಳಗೆ,
1: ಅದೇ ನಾನು ಅನ್ಸುದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದೋ ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟದು ಉಪಯೋಗಿಸಿದ ನಂತರ ಆರಾಮ.
0: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
1: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ, ನಾನು ಹೇಳೋ ಪ್ರಕಾರ ಬಳಸದ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನಗೆ ಅನ್ಸ್ತಾ ಉಂಟು.
0: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
1: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರ್ ಅಲ್ಲ, ನೀವು ಅದನ್ನು ಓಪನ್ ಮಾಡಿ ಎಂತ ಇದಕ್ಕೆ ಹಾಕಿ ಅಂದ್ರೆ ಬಾಳೆನಾರನ್ನು ಸುಟ್ಟು ಹಾಕಬಹುದೇನು ಅಂದ್ರೆ ಹಾಗೆ ಅಂತ ಕಸ ಕೊಡ್ಬೋದು ಬಟ್ಟೆ ಬಿಟ್ಟು. ಇಲ್ಲ ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ, ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು.
0: ಓಕೆ,
1: ಹಾಗೆ
0: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ ಬಳಸು. ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತತ್ತ ಈಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾಡ್ತೆ, ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7 ಕೆಲವು ಸಲ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲರೂ ಲೀಕ್ ಆದ್ರೆ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ ಮಕ್ಕಳೆಲ್ಲ. ಸೊ ಇದು ಹೆಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ? ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ?
1: ಇನ್ಸರ್ಟರ್ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತೆ, ಇದಕ್ಕೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡ್, ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬ್ಬಲ್ ಹಾಕ್ಲಕ್ಕ, ಆ ಡಬ್ಬಲ್ ಅಲ್ಲೂ ಮತ್ತೊಂದು ಬ್ಯಾಗ್ ಬತ್ತದ್ರೊಳಗೆ, ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯವ್ರ ವೇ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು, ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದು 3 ಬೇಸ್ 3 ಇನ್ಸರ್ಟರ್ 6 ಪೀಸ್ ಬರುತ್ತೆ ಒಂದಿದ್ರೊಳಗೆ, ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದು ತಗೊಳ್ಬಹುದು, ಆನ್ಲೈನ್ ಆಗಿ ಅವೈಲೇಬಲ್, ಆನ್ಲೈನ್ ಆಗೂ ಸಿಗುತ್ತೆ, ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
0: ಎಂತ ಹುಡುಕಕ್ಕೆ ಆನ್ಲೈನ್?
1: ಸೌಖ್ಯಂ
0: ಸ್ಯಾನಿಟರಿ ಪ್ಯಾಡ್ಸ್.
1: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆ ಇರಬಹುದು. ಇದು SCIU ಕೆಲವ್ದು SO ಇರ್ಬಹುದು, ಇದು ಸೌಖ್ಯಮ್ಮ ಮತ್ತೆ ಇದ್ರದ್ ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
0: SAU KHYAM
1: ಕೆ ಸೌಖ್ಯಂ ಕೆ ವೈ
0: KYIM SAUKYIM ಅಂತ ಇರುತ್ತೆ. ಸೊ ಅದು ಅಮೃತಾನಂದಮಯಿಂದ, ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಇರುತ್ತೆ.
1: ಬಾಳೆನಾರಿದ್ ಮಾತ್ರ, ಬಾಳೆನಾರಿದ್ ಮತ್ತೆಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರ ಮಾತ್ರ, ಅಲ್ಲಿದ ಮಾತ್ರ.
0: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್? ಒಂದು ಪ್ಯಾಡಿಗೆ
1: ಸ್ಟಾರ್ಟರ್ ಪ್ಯಾಕ್ ಅಂತೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ ಆಗಿ ಒಂದು ನೈಟ್ ಒಂದು ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್, ಎರಡು ಇನ್ಸರ್ಟರ್, ನಾಲ್ಕು ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನ್ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸೋದು ಅದು. ಎರಡು ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ಕೆಲವೊಂದು ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ, ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದ್ದಿತ್ತು, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ, 375 ಹೇಳ್ತಾ ಇದ್ರೆ ಅಷ್ಟೇ.
0: ರೀಯೂಸಬಲ್ ಅಲ್ವಾ, ನಾಕೆಂಬುದು ಈಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
1: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್, BCM ಹಾಸ್ಟೆಲ್ ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ, ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮ ಯೋಗ ಡೇಗ್ ಹೋದ್ ನಾನು, ಯೋಗ ಡೇಗ್ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆನೂ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇದು ಇವತ್ತಿನ ಅವಶ್ಯಕತೆ. ಅಂದ್ರೆ ಮಕ್ಕಳು ಈ ಅಂದ್ರೆ ಡಾಕ್ಟರ್ ಇದ್ದೆ ನನ್ನೊಟ್ಟಿಗೆ, ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಅವಾಗ ಹೇಳ್ದಾಗೆ ಇದು ಬಿಸಾಡುದು, ಸಿಕ್ಕಲ್ ಬಿಸಾಡುದು, ಮತ್ತೆ ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು, ಬ್ಲಾಕ್ ಆಗುದು, ಪೈಪ್ ಲೈನ್ ಬ್ಲಾಕ್ ಆಗುದು, ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರೆ ಸ್ಟಡಿ ಮಾಡ್ರ, ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವ್ದು ರಿಯೂಸೇಬಲ್, ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ, ಅಥವಾ ಈ ತರದ್ ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ, ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ, ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ, ಮತ್ತೆ ಪರಿಸರ ದೃಷ್ಟಿಯಿಂದ, ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ, ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರ್ ಅವ್ರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮಕ್ಕಳಿಗೆ ಇದನ್ನ ಉಪಯೋಗಿಸ್ಬೇಕಂತ ಹೇಳಿ. ಅಲ್ಲೂ ಸಹ ಈ ಗವರ್ಮೆಂಟ್ ಇಂದ ಕೊಡುವಂತದ್ದಿತ್ತಲ್ಲ, ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗವರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ. ತುಂಬಾ ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದವಾಗ ಇದ್ರದ್ದು ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು, ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ. ಒಂದು 10,000 ಜನ ಫೀಡ್ಬ್ಯಾಕ್, ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ್ದು ರಿಸಲ್ಟ್ಗಳನ್ನು ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
0: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ಗಳಲ್ಲಿ
1: ಇಲ್ಲ? ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಸಿಗ್ಲಿಲ್ಲ. ಡಿಮಾಂಡ್ ಉಂಟು, ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ. ಡಿಮಾಂಡ್ ಇಂದ ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದು ರೀತಿಯ ಅಂದ್ರೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರ ಅಮ್ಮ ಅಲ್ಲಿ. ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದರಿಗೆ ಫೈನಾನ್ಶಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ, ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
0: ಅದು ಎಲ್ಲಿಂದ ಸಿಗುತ್ತೆ?
1: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತೆಗದ ನಂತರ ವೇಸ್ಟ್ ಅಲ್ಲ ಅವ್ರಿಗೆ, ಅದು ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
0: ಮೆಟೀರಿಯಲ್
1: ಸಿಗ್ತಾ ಉಂಟು, ಸಿಗ್ತದೆ. ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
0: ಹೌದಾ?
1: ಖಂಡಿತ.
0: ವಾವ್.
1: ಪರಿಸರಕ್ಕೆ, ಪರಿಸರದ ಬಗ್ಗೆ ತುಂಬಾ, ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ, ಅಮ್ಮನನ್ನ ನಾವೆಲ್ಲ ಅದನ್ನು ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ್ದು ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ, ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 ಕೋಟಿ ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ, 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರ ಅಲ್ಲಿಂದ. ಸ್ವಚ್ಛತೆ ಅಷ್ಟು ತುಂಬಾ ಪರಿಸರದ ಬಗ್ಗೆ, ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೆ.
0: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆ ಕೇಂತೆ. ಯಾಕಂದ್ರೆ ನಂಗೆ ಇಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತೆ, ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ ನೀವ್ ಹೆಂಗ್ ಮಾಡ್ತೀರಿ ಹೇಳಿ ಕಂಬ.
1: ಖಂಡಿತ ಎಲ್ಲರಿಗಿರುವುದು 24 ಗಂಟೆಯೇ,
0: ಎರಡೇ ಕೈ,
1: ಎರಡೇ ಕೈ, ಎರಡೇ ಕಾಲೆಲ್ಲವು. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೇನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡುದಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ ದಿನ.
0: ಎಷ್ಟೊಷ್ಟಿಂದ ಯೋಗ ಮಾಡ್ತಾ ಇದ್ರಿ?
1: ನಾನು ಹೆಚ್ಚು ಕಮ್ಮಿ 40 ವರ್ಷದಿಂದ. ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದಾನೆ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100 ಜನರಿಗೆ ಯೋಗ ಕಲಿಸಿ ಬಂದಿದೆ.
0: ಹೌದಾ? ವೆರಿ ಗುಡ್.
1: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
0: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
1: ಬೆಳಿಗ್ಗೆ ನಾನೊಂದು 5 ಗಂಟೆಗೆ ಎದ್ರೆ ಒಂದು ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದು 10 ಗಂಟೆ ಒಳಗೆ ಮನೆದೆಲ್ಲ, ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲ, ಅಷ್ಟು ಕೆಲಸವನ್ನು ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
0: ಮೊಬೈಲ್,
1: ಮೊಬೈಲ್ ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಳಕ್ ಪುರ್ಸೋತಿಲ್ಲ. ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
0: ಎಕ್ಸಾಕ್ಟ್ಲಿ.
1: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ. ನಾನು ಕಾಲ್ ತುಂಬಾ ಮಾಡೋದು ಕಡಿಮೆ, ಮಾಡುದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ,
0: ಅದು
1: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು, 98 ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ.
0: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದ, ನಿಮ್ ಟಿವಿ
1: ನಾನಲ್ಲ, ನಾನ್ ಕಾಣದು, ನನ್ನ ನೋಡ್ತಾ ಉಂಟು ಹಾಗೆ. ಖಂಡಿತ
0: ಸಖಿರ, ಇದನ್ನ ನಾವು ಒಂದು ಗಮನಿಸ್ಬೇಕು ಅಂತ ಅನ್ಕೇಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕೊಂಡ್ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು, ಬೆಳಗ್ಗೆ ತೆಗೆದ ಕೂಡ ಅಡುಗೆ ಮನೆಗೆ ಓಡಕ್ ಮಕ್ಕಳನ್ನ ಶಾಲೆ ಕಳಿಸ್ಕ ಮತ್ ಮನೆ ಕೆಲಸ ಮಾಡ್ಕ ಅಡುಗೆ ಮಾಡ್ಕ ಗಂಡನ್ ಕಾಣಕ ಅತ್ತಿನ ಕಾಣಕ ಅವ್ರನ್ ಕಾಣಕ ಎಷ್ಟೊತ್ತಿ ಮಾಡುದು ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿ ಪುರ್ಸೊತ್ ಮಾಡ್ಕೊಂಡ್ ಹೆಂಗ್ಸ್ರಿ ಕೆಲಸ ಇಪ್ಪದಿಲ್ಲ ಮನೆಗೆ ಅಂತ ಕೇಂದ್ರು. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರೆ, ನೀವು 6 ಗಂಟೆಗೆ ಹೇಳುದಾದ್ರೆ 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
1: ನಮಗೋಸ್ಕರ
0: 1 ಗಂಟೆ ನಮಗೆ, ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ 1/2 ಗಂಟೆ ಮಲ್ಕೊಳ್ಳಿ, ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಗ್ತದೆ, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ್ ಹೋತಿದ್ರೆ ಬಸ್ ಹಂಗ್ ಮನ್ಕೊಳ್ಳಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಬ ಕಾಯ್ಬೇಡಿ, ಇದೊಂದು ಜಾಗ್ರತೆ ಮಾಡ್ಕೊಳ್ಳಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸರು ಸ್ಪೆಷಲಿ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ಗೆ ಮನಸ್ಸು ವಿಕಲತೆ ಜಾಸ್ತಿ ಆತ ಹೊತ್ತ, ಮೆನ್ಸ್ಟ್ರೇಷನ್ ಬಪ್ಪತಿ ಶುರುವಾತ, PMS ಶುರುವಾತ, ಅದಾದ್ಮೇಲೆ 39-40 ಗಡಿ ದಾಟ್ವತಿ ಮತ್ತೆ ಮೆನೋಪಾಸ್ ಶುರುವಾತ, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದದಿಲ್ಲ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ. ಸೊ ಇದೆಲ್ಲ ಆಪತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಆದ್ರೆ ಅಂತ ಹಾಪತ್ ತುಂಬಾ ಕಮ್ಮಿ ಆತ. ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ್. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿರೋರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿಯವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಮ್ಮ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ ನಾಲ್ಕೊಂದು ಜನ ಕಲ್ಕೊಂಡೇ ಹೋದ್ರೆ
1: ಖಂಡಿತ
0: ಯಾವ್ದು ನಿಮ್ಮಷ್ಟಕ್ಕೆ ನೀವು ಇಟ್ಕೊಂತೀವಿ
1: ಒಳ್ಳೇದ್ರ ಬಗ್ಗೆ.
0: ಎಸ್, ಒಳ್ಳೇದಿತ್ತಂದ್ರೆ ಎಲ್ಲರಿಗೂ ಹೇಳ್ತೀವಿ ಅವ್ರು ಬರ್ಕೋದು ಅವ್ರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿ,
1: ಖಂಡಿತ ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
0: ಎಸ್,
1: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವ್ ಇರುತ್ತೆ,
0: ಬತ್ತೆ ಇಲ್ಲ
1: ಗೊತ್ತಿಲ್ಲ ಅಲ್ಲಲ್ಲ ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
0: ಅಟ್ರಾಕ್ಟ್.
1: ಹಾಗಾಗಿ ನಾವು ನಮಗೋಸ್ಕರ ಒಂದು 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನ ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತ ಅಂದ್ರೆ ಯೋಚನೆ ತರಂಗಗಳನ್ನ ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
0: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
1: ಅಷ್ಟೇ,
0: ಒಂದು 10 ನಿಮಿಷ ಮಾಡ್ರು ಸಾಕಾಗ್ತದೆ.
1: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದನೆ.
0: ಮತ್ತೆ ಪ್ರಾಣಾಯಾಮ,
1: ಪ್ರಾಣಾಯಾಮ ಕೆಲವೊಂದು ಅನುಲೋಮ ವಿಲೋಮ
0: ಇನ್ನೆಲ್ಲ ಎಕ್ಸೇಲ್
1: ಅಷ್ಟೇ, ಉಸಿರಾಟ ಅದೇ ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ. ಅದೇ ಸಿಂಪಲ್ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಲ್ವಾ?
0: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತಂತ.
1: ಅದೇ ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಇದ್ರೆ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳಕಿದ್ರೆ ನಾವು ಮೊದಲು ಸರಿ ಇರ್ಕ. ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಗಳು ಖಂಡಿತ. ಯೋಗ ಮಾತ್ರ ನಾನು ಅಂದ್ರೆ ನಾನು ವಾಪಸ್ ಒತ್ತಿ ಹೇಳುವಂತ ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ ಈಗ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೇ ಅಭ್ಯಾಸವೇ ಇಲ್ಲ, ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
0: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
1: ಯೋಗದಿಂದ ನಿರೋಗಿ ಆಗುವಂತರಲ್ಲ.
0: ಎಸ್,
1: ನಾವು ನಮ್ಗೆ ನಾವೇ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
0: ನಿಮ್ಮ ಅನುಭವ
1: ಅನುಭವ
0: ಖಂಡಿತ. ಕಲ್ಪನಾ ಭಾಸ್ಕರ್ ಅವರೇ ತುಂಬಾ ಖುಷಿ ಆಯ್ತು ನಂಗೆ, ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಎಂತಾರು ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದು? ಬಾಳೆ ನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸಬೇಕಮ್ಮ, ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ನಿಮ್ಗೂ ಕೂಡ ಧನ್ಯವಾದಗಳು.
0: ಓಕೆ, ಈಗ ಒಂದು ಲಾಸ್ಟ್ ಇದು, ಬಾಳೆ ನಾರಲ್ ಅಂತ ಹೇಳ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಾಳೆ ಹಾಕದಕ್ಕೆ?
1: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
0: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೇಳೆ ಸಖ್ಯ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಓಯ್ ನಿಗಣ, ಓಯ್ ಮಾತಾಡ್ರಲ್ಲ ಮಾರ್ರೆ, ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓರ್ ಬ್ಯಾಮಣ್ಣ ಕಂಡಾಗ. ಬೇಡ ಬೇಡ ಬಿಸ್ಕೆ ತಗೊಂಬೇಡ.

0: ಕಸ್ಕೊಂಡು ತಂಡಿಗೆ ಮತ್ತಿತ್ತ ಎಂತ ಹೇಳುದು.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಸೋಮೇಶ್ವರ ಕುಂಬಾಜಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತಾನ ಮಾ

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಹೋಯ್ ಮಣಿ, ಎಂತ ಆತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ.

ಸೋಮಯಾಜಿ ಮಾಡ್ತಾಳ. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರ್ ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತಾರೆ. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ, ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ, ತಕೊಳ್ಳಿ ತಿನ್ನಿ. ಅತ್ತೆ
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಾಣಾಗಿತ್ತು. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲಯಾ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತು.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತು.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
2: ಅಮ್ಮ, ಕಾಗದ ಬಂದಿತ್ತು.
1: ಎಂತ
2: ಕಾಗದ? ಕಾಗದ ಬಂದಿತ್ತು ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವಾ? ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಹೇಗಿ ಬತ್ತನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ನಂಗ್ ಓದಕ್ ಆಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ನಮ್ರ, ದೊರೆ ಬತ್ನಮ್ರ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತು, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದು ಎಂತದ ಇದು? ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್ದು? ನಂಗೆ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯಾ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳು ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿದ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా ఎంత కర్తీ అందరు?
1: దొరే బా ఇల్లి కూతుకో. నావిబ్రు బెంగళూరుకి హోపదు. నాళ సాయంకాలకల్దనా?
0: అమ్మా ఒంద్ మాత, నాన్ ఇప్పుదు బెంగళూరిగె ಬರಸ್ತಳು ಅಮ್ಮ. ಅಲ್ ನಿಂಗೆ ಸರಿ ಆತಿಲ್ಲ
1: ಕಣ್ ಕಾಣದಿದ್ ನಂಗೆ. ಯಾವ ಸ್ಥಳ ಏನ
0: ಅಮ್ಮ ನಿಂಗೆ ಅಲ್ಲಿ ಎಂತದ ಸೌಕರ್ಯ ಇಲ್ಲಯಾ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರಂಗ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರ, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್. ನಂಗ್ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗ್. ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ಕೆ ಬಾ.
0: ನಾ ಬಂದೆ ಎತ್ಗೆ. ಅಲ್ಲ ಆ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೇ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೆ.
1: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
1: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡು ಹೋಗಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಗಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇಲ್ಕಾಣ ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ.

0: ಹೋಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿ ಬೆಂಗಳೂರಿ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ. ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕ್ಕಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗಿದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ? ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗೆ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ. ಅದ ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಗಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿಂತ್ಕೋಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಒಂದ್ ಲೂಕ್ ಏನ್ತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನ್ ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತಂದಂಗ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯ್ದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಮ್ರ, ಅದಕ್ಕೆ ಕೇಂಬಕ್ಕೂ ಒಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲೆ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡ್ಸೋಕ್ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್, ಬ್ರೆಡ್,
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯುಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನಿನ್ ಬ್ರೆಡ್ ಅನ್ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೆ, ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲೆ, ಎಂತದ?
0: ದೊರೆ ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
0: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ.
0: ಎಲ್ಲ ಹೇಳ್ತೆ ಮರೇತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಹಲೋ
1: ಹಲೋ,
0: ಏ ಬತ್ತಿಲ್ಲೇನಾ?
1: ಎಲ್ಲಿಗ
0: ಎಲ್ಲಿಗ ವೈಭವ್ ಬೋರ್ಡ್ ಅಲ್ಲ ಮಾರೆ, ನೆನ್ಪಿಲ್ಲೇನಾ?
1: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
0: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
2: ಅಣ್ಣ, ಶೇರ್ ಹಾಕುದ್ ನಂಗೆ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
0: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ.
2: ಬರೀ ಬಾಯಂಗ್ ಹೇಳುದಲ್ಲ, ಹಾ ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
3: ನನ್ ಹೆಣ್ ಮೋಸ ಮಾಡದ್ದು ಈಗಳು ನನ್ ಎದಿಯೊಳಗೆ ಹೆಗುಳ ಮೋಹಣ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
0: ಓ ಮಾಳ ಇತ್ತ, ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪು ಮಣ್ಣು ತಂದು ಸೋರು ಕೇಳ.
2: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತು, ನಿಮ್ಗೆಲ್ಲ ಗಮ್ಮತ್ತಲ್ಲನ?
0: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ವಾಣಿಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ವಾಣಿಸ್ದನದ.
2: ಹಾಂಗಂದ್ರೆ ಎಂತದ?
0: ಅದ ನಿಂಗ್ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
2: ಅಮ್ಮ ಅಮ್ಮ, ಏ ಅಮ್ಮ
4: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕಕ್ ಹೋಗ್ತೆ, ನಾನು ಇಲ್ಲೇ ಇದ್ದು ನಿಂತ್ಕೊಂಡು ಮೊಟ್ಟಿ ಹೋಯ್ತಾ?
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಅಂಬುಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
4: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲ, ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೊ.
2: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
5: ತಿಂಗ್ಳು ತಿಂಗ್ಳು ಮನೆಗೆಲ್ಲ ತಂದಾಕುದ ಇವನೇ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು ನಿನ್ ಮಗನಿಗೆ ಕೊಡು.
2: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
5: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ. ನಿಂದ ಎಷ್ಟಿತ್ತು ಅಷ್ಟು ಕಾಣ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟು ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ.
5: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಣ್ತೆ.
2: ನನ್ ತಲಿ ಬಿಸಿ ನಿಂಗ್ ಬೇಡ, ನಂದ್ ಎಂತ ಹೇಳಿ ನಾ ಕಣ್ಕಂತಿ. ನಂಗ ತಲಿ ಶಳಿತಿತ್ತ, ಇನ್ ಒಂದು ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲೋ,
4: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪ ಬಂದ್ರಲ್ಲ.
6: ಎಂತ ಜ್ಯೋತಿಯ, ಎಂತ ಐತೆ?
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡ ಕುಂಡ್ ನಂಗ್ ಸಾಕಾಯ್ತು. ಇವತ್ ಸರಿಯಾತೋ ನಾಳೆ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಿಡದ್ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
6: ನಿಂಗ ಐಕದ್ದೇದ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೇ ಕಣ, ತಿಂದ ತೆಗ್ಲಿ ಬಳದ ಇವ್ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್.
2: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ಳು ಹೇಳ್ರೆ ಸೊಟ್ಟು ಹೊಡ್ದ ಹಾಕುಕಿದ್ದಿ. ಸುಮ್ನಿರ್ಯ,
6: ಎಂತದ ನಿಮ್ ರಗಳಿ ಅಂತ ಹೇಳಿ?
2: ಭಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
6: ದುಡ್ಡ
2: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
6: ಕೇಕ್ ತಕ್ಕ ಮುಖಾಯಿಲ್ಲ ವಿನಯ ಬಾರಂಗ್ ಕೂಗ ಸರೇ ಕುಡುಕ.
2: ಅಪ್ಪಯ್ಯ
6: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ, ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಾಮ್ದ ಸಾಯಂಕಾಲ ಆರ್ ಕೂಡ್ಲೆ ಹರಿದ ತಿರುಗು ಕೋಪ್ದ ಬಾರಂಗ್ ಕೂಗ ಸರೇ ಕುಡುದ ಆ ಗೋಳಿ ಮರದಡಿ ನಿತ್ಕೊ ಹೊತ್ತು ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಹಚ್ಚಿಕ್ಯಾತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಐಕ.
2: ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೊಂಡ್ ಮುಖಂ ನಂಗೆ ಹಿಡಿಯ.
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾತ್ರ ಗಂಡದನ್ನ ನೀನೇ ಜವಾಬ್ದಾರಿ ತಗಣಕ್.
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿ ಅನ್ನಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗ್ ಒಂದ್ 4 ತಿಂಗಳು ಕೆಲ್ಸಕ್ ಹೋದಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡೋದ್ ಬಾಯ್ ಬರ್ತಿಲ್ಲ ನಿಮ್ಗೆ? ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸಕ್ಕೋ ಅನ್ನೇಳಿ ಶುರು ಆಯ್ತಕ್ಕಂತರ. ಇಲ್ ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
6: ಯಬ್ಬಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂಡ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು ನಾಲ್ಕು ಅಕ್ಷರ ಕಲೀಲಿ, ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಎದಿ ಎತ್ತರಕ್ಕೆ ಬೆಳೆಸ್ತ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ. ಎತ್ತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗು ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯ್, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ಕೆ ಬರಬೇಡಿ ಅಂದ್ರೆ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದು ಮಾತು ಹೇಳ್ತಿ ಕೇಳ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗೂ ಕೋಪಳ, ಕೊಟ್ಟಿ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್, ಆ ಗಂಡ್ಸಿನ ಬಾಯಂಗೆ ನೀನಾಗಳು ಮಾತಾಡ್ದೆ ಕಾಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಾಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗ್ ಇನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ, ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳು ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
1: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
6: ಹಾ ಬಂತಲ್ಲ ಫೋನ, ಆ ಹೋ ಕೆಲ್ದಿದ್ದನ್ನದ ಎತ್ ಎತ್ ಸ್ಪೀಕರ್ಗೆ ಹಾಕ.
7: ಹಲೋ,
0: ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
6: ಏ ಬೊಬ್ಬರ್ಯಾ,
8: ಹಾಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತು ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರು, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳಿ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕೊಂಡ ಎಂತೋ ಒಂದ್ ಮಾಡಿತ್ತು, ಹೆಚ್ಚ ಕಡಿಮೆ ಯಾರೇ ಹೊಟ್ಟಿಗೆ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರು ಹೇಳ ಇಲ್ಲ ಅಲ್ದೆ, ಇದ್ರ ಹೊಸರು ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತು ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
9: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
10: ಅಲ್ಲ ಮಾಣಿ ಸತ್ಯ, ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
11: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
9: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದು? ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
10: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ, ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ ಅವಲಕ್ಕಿ ಕೊಡ್ತೆ.
11: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ, ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
10: ಈಗ ಮಾಡಿ ತಕೋ.
11: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ.
10: ಎಂತ ಮಾಡಿ ನಿಂದ ಹೋಗತ್ಲಗೆ.
11: ಶೇ, ಈ ಮಕ್ಕಳಪ್ಪ ಒಂದ್ ಗಳಿಗೆ ಮನ್ ಕಂಪ್ ಬಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜಿ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
10: ನಾವ್ ಒಳಗೋತೆ, ನಂಗ್ ಕೆಲ್ಸ.
11: ಅಮ್ಮ, ಈ ಅಪ್ಪ ಎಂತ ಕಗ್ಲತ್ ಮಲ್ಕಂಬುದು ರಾತ್ರಿ ಅಂತ ಕೊಳುಕ್ ಹತ್ರ?
7: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ, ಎಂತ ಹೇಳ್ದೆ ಹೇಳಿ ಒಂದ್ಸಲ.
11: ಅಯ್ಯೋ ಅಪ್ಪಯ್ಯ, ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
7: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಲ್ಲ ನಿನಗ್ ಸೊಪ್ಪಲ್ದ?
11: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ಣು ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ. ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
10: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
7: ಹೌದಪ್ಪ ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲಿ. ಶನಿಯಲ್ಲ ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
12: ಅಮ್ಮ ಅಮ್ಮ,
10: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ ಹೋದೆ ಮಾಣಿ, ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
12: ಅದು ನಂಗೆ
7: ನಿಂಗೆ
12: ನಂಗೆ
7: ಎಂತ ನಿಂಗೆ
11: ನಾಕೆಂತೆ ಅಪ್ಪಯ್ಯ?
7: ಅಪ್ಪಯ್ಯ ಅವಕ್ಕೆಂತ?
11: ಅವನಿಗೆ ನಿಮ್ಮತ್ರ ಹೇಳಕ್ ಹೆದ್ರಿಕೆ ಅತ್ತಮ್ರ.
7: ನಿಂಗ್ ಹೆದ್ರಿಕೆ ಅತ್ತಿಲ್ಯ?
11: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರಿ ಹೋಯ್ಕಂಬ್ರ. ಅವನಟ್ಟಿ ನಾನು ಹೋಪುದ?
7: ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿ ಮಗಿನೂ ಕರ್ಕೊಂಡ್ ಹೋಯ್ನಿ.
11: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೋಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
12: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
11: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ
7: ಎಂತ ದುಡ್ಡ? ಎಂತ ನಿನ್ನ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನು ನಂಗೆ?
11: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
7: ನಿಮ್ಗೆ ತಿಂದು ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
10: ಕೊಟ್ರಿ. ಎಂತ ತಪ್ಪ ಹಂಗಾರೆ ಮೂರಾಣಿ ಅಲ್ಯ ಆ ಮಾಣಿ ಎಷ್ಟು ದಿನದಿಂದ ಪಿಕ್ಚರ್ ಹೋಯ್ಕಂದೇಳಿ ಉರು ಹಾಕ್ತಿತ್ತು. ಅದೇ ಆ ಚಿಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
7: ಹೌದಾ, ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿ ಯಾರೆ ನಂಗೆ ಬರ್ಲಿ?
11: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋತೆ.
7: ಹಾಂಗ್ ನುಗುಳ್ಕೊಂಡು ಹೋಗ್ದಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ.
11: ಅಪ್ಪಯ್ಯ
7: ಹದ್ರೆಯಲ್ಲಿ
11: ಅಣ್ಣ ಅಪ್ಪಯ್ಯ ಒಳ ಹೋಯ್ತು. ಅವ್ರ ನಮ್ಕ ನೀ ಪಿಕ್ಚರ್ ಹೋತೆ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
6: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೇನೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ. ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
10: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತ ಮಾಡಿ ದುಡ್ಡು ಬಾಲಿ ಇಟ್ಕಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸಕ್ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
12: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
10: ಅದೇ ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
12: ಅಲ್ದಮ್ಮ
13: ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಚ್ಚರಿಗೆ ಓದ್ತ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನು ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದಾ?
12: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತರ್ಗಿಟ್ಟ ಆಂಜನೇಯನ್ ಕಣೆಗೆ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನು ಹೋಯೇ ಹೋತೆ ಈಗ ಪಿಚ್ಚರಿಗೆ.
13: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ? ಹೊರಗೈಕ ಇನ್ಕಿ ಕಾಣ್ತೀಯಾ?
12: ಈ ಕಣ ಇನ್ಕಿ ಯಾರು ಕಾಣ್ತೆ ಹ್ಯಾಂಗಾರು ಕಾಣ್ತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಣ್ತೆ ಈ ಪಿಕ್ಚರ್.
13: ದುಡ್ಡಿಗೆ ಎಂತ ಮಾಡ್ತೆ?
12: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇನೆ ನಾನು ಅನ್ಕಂಡ್, ನೀ ಸುಮ್ಮನಾಯ್ಕೋ.
13: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನ ಹತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
12: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದಿತ್ತಲ್ಲ ದೇವ್ರೇ ಗತಿ.
13: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗ್ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ್?
12: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
13: ನಿಮ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
12: ಇಲ್ಬಾ ನಾ ಹೇಳ್ತೇ, ಇಲ್ಬಾ ಗುತ್ತಂಗ ಹೇಳ್ತೆ.
13: ಎರಡ್ ಸೇರಿ ಎಷ್ಟಪ್ಪ ಕೊಡ್ತ್ರಿ ಪ್ಯಾಟೆಗೆ?
12: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯಾ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತ್ರ, ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕ. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
13: ಅಪ್ಪೆ ನಾಣಿಗೂ ಯಾರಿಗೂ ಹೇಳುದಿಲ್ಲ ನಾನು. ಈಗ್ಲೇ ತೆಗಿತ್ಯಾ ಅಕ್ಕಿನ?
12: ನಿಂಗ್ ಎಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನು ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಆಯ್ಕೋ, ಯಾರು ಬಂದ್ರ ನಂಗ್ ಹೇಳಕ ಗೊತ್ತಾಯ್ತಲ್ಲ.
13: ಈ ಅಪ್ಪಯ್ಯ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪಯ್ಯಂಗೆ, ಆಯ್ಕ ಆಯ್ಕ ಹಂಗೆ ಆಯ್ಕ.
14: ಎಂತದ್ದು ಮಾಣಿ ಹಂಗೆ ಆಯ್ಕ, ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪಯ್ಯಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
15: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
13: ಅದು ಅಣ್ಣಯ್ಯ ಅಣ್ಣ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
14: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
13: ಅಣ್ಣಯ್ಯ ಅಣ್ಣಯ್ಯ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದ ಮಾಡ್ತಾ ಇಲ್ಲ.
14: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
13: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದ ಮಾಡ್ತಿಲ್ಲ.
14: ಇಜವ ಇಜವ ನೀನ್ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯಾ?
15: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟ್ ಕೆಳಗ್ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡೋ ಸಮಯ ನೀವು ಬಂದ್ರಿ ಅಪ್ಪಯ್ಯ.
14: ಕದುದು ಅಲ್ದೆ ಸುಳ್ಳು ಹೇಳೋದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
15: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ.
13: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡದಷ್ಟೇ ಅದು.
14: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತು ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
15: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
13: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನ್ ಎಂತಕ್ಕೂ ಇಲ್ಲ ಅಪ್ಪಯ್ಯ.
14: ಅಲ್ಲ
13: ಹೋಯ್ ಇವತ್ ಎಂತ ಐತ್ ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ?
9: ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಹಾಕುದಾರೆ ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ ಅಲ್ಲಾರು ಅವು ನೆಮ್ಮದಿಯಿಂದ ಐಕಂತು.
7: ಹೌದೌದು, ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
9: ಎಂತ ಮಾಡ್ದು?
7: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
9: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಕಲ್ತ್ಕೊಂಡದ್ದ. ಅಪ್ಪ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ ಅದಕ್ಕೆ ಹಿಂಗ್ ಮಾಡು ಅಂದ. ನಾನು ಹಾ ಅಂದೆ.
7: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ. ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
9: ಅಲ್ಲ, ನಿಮ್ಗೆ ಹೇಳುವಷ್ಟೊಳ್ ನಾನಲ್ಲ, ಆದ್ರು ಒಂದು ಮೂರ ಆಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತಾರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತರು. ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕು ಪಿಕ್ಚರ್ ಕಂಡಾಯ್ತು.
4: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ ಹಬ್ಬದಾಗೆ ಆಚಿ ಮನಿ ನರಸಿಂಹ ಎಂಟಾಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದು ಎಷ್ಟ್? ಒಂದಾಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನು ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
7: ಅದಕ್ಕೆ ಮಾನಿ ಅಕ್ಕಿ ಕದ್ ಮಾರುದನಾ?
9: ಅಲ್ಲ, ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
7: ಬಾಳ ಮಾತ್ ಕಲ್ತೆ ಅಲ್ಲ ಈಗಣಿ ಸಾಯ್ನಿ ಅತ್ತೆ, ಎಂತಾರು ಮಾಡ್ಕಣಿ. ಇನ್ನೆಲ್ಲಾರು ಹಿಂಗ್ ಮಾಡ್ರೆ
9: ನಂಗಿಲ್ಲ ಅಪ್ಪಯ್ಯ ದುಡ್ಡು. ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
7: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಗ ಸಾಯ್ನಿ ಅತ್ತೆ,
9: ನಂಗು ದುಡ್ಡು ಕೊಟ್ರು ಅಣ್ಣಯ್ಯ. ನಾನು ಬತ್ತೆ ಅಣ್ಣಯ್ಯ, ನನ್ನ ಬಿಟ್ಟಿಗೆ ಹೋಯ್ಕರಿಲ್ಲ. ನೀನು ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೆ ನಾನು ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
12: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ ಸುಳ್ಳೆಲ್ಲ ಹೇಳ್ಬೇಡ ನೀನು.
9: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದದ್ ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
12: ಹಾಯ್
9: ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ. ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
7: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
9: ಹಾ ಖುಷಿ ಆಗಿದೆ ಇರುತ್ತಾ? ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗಿಲ್ಯ?
7: ಸಾಕ್ ಸಾಕ್.
4: ಓ ಕಂಡಿಯನ ಸತ್ಯ, ಕಂಡಿಯನ ಅಪ್ಪಯ್ಯ ಅಮ್ಮ ಕುಶಲ್ ಮಾಡದ್ ಕಂಡಿಯನ? ಅಪ್ಪಯ್ಯ ಅಮ್ಮ ಕುಶಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
7: ಹನಿ ಮಕ್ಳ ಹಚ್ಚಿಗೆ.
12: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮ್ಗ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕು ಜನ ಹೆಜ್ಜೆಗೆ ಹೆಜ್ಜೆಗೋ ಪಾಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕುಣದ್ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನು ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಳಿ ಹೇಳುದಿಲ್ಲ್ಯಾ? ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಳಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು. ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ. ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ? ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆಂಗಿತ್ತು. ಇದ್ರ ಸುತ್ತಲೂ ನೀರು. ಕುಂದಾಪುರ ಕನ್ನಡ ಮಾತಾಡುವ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರಿಗೆ, ನಿಟ್ಟೂರಿಂದ ಹೆಬ್ರಿವರಿಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ, ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
16: ಅಕ್ಷತಕ್ಕ, ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರು, ನಮ್ ಭಾಷೆಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್ತು. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕ ಬಾ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್ತು. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತಿಗೆ ನೆನ್ಪಾಯ್ದು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹೆಂಗ್ ಗೊತ್ತಿತ್ತಾ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಮಸ್ತಿದಿತ್ತು, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕೊಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್ ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು ಅಲ್ದ ಹೆಣೆ ನಿವೇದಿತ.
17: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್ ಈಜಿಪ್ಟ್ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ. ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲ ಆಳ್ವಿಕೆ ಮಾಡಿರಮ್ರ. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಮ್ರ. ಅಲ್ಲಿಂದ್ಲೇ ಅವ್ರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಮ್ರ. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ್ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಮ್ರ. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್ತು. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
18: ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗ್ ಇಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
12: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರ್ಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ್ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ?
7: ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ, ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕೊಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕೊಂಡೇ ಇತ್ತ. ಊರಲ್ ಇರ್ಲಿ ಪರ ಊರಲ್ ಇರ್ಲಿ, ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕೊಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತ ಹೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವ್ರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕೊಂಡ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತ ಕಾಣಿ. ಹೆಂಗೆ ನಾವು ಓಪನ್?
12: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
7: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕೊಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇನಿ ಅಕ್ಕ.
19: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೆ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೆ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ.

0: ಎಂದದ್ದಷ್ಟು ಕಾತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಯ ಎಂತ ಆತೋ ಗೊತ್ತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಯ ಎಂತ ಆತೋ ಗೊತ್ತಿಲ್ಲೇ, ಎಂತ ಆತೋ ಗೊತ್ತಿಲ್ಲೇ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು? ಅಷ್ಟು ದೊಡ್ಡಕ್ ನಾವು ಓರ್ಲಕ್ ಈಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1962 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಈ ಒಂದು ದುಃಖಕರದ ಹಾಡನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಲಾರೀಶ್ವರಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾ ಬಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತಹ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತಹ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ ಸಾಗೋಣ.

ಹಾದಿಯಾಟ ಕಲಿತಾನೋ, ಓದು ಬಾರದ ಹಳ್ಳಿ ಐದ ತೀರ ಹಿಂದೆ ಉಳಿದಾನೋ, ಕಲಿತ ಹಳ್ಳಿ ಐದನ ಮುಂದೆ

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಪೊಂಬೆಯಾಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಎಷ್ಟು ಸಲ ಕೇಳಿದರು ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಚೆಲುವಾಂತ ಚೆನ್ನಿಗನೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964ರಲ್ಲಿ ತೆರೆ ಕಂಡಂತಹ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಒಂದು ಉತ್ತಮವಾದಂತಹ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮುದ್ದಾದಂತ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃಗಳೇ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳ್ತಾ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಮುಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನ ಮತೋರಯ ಎಂಥ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ದವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದೇವ ದೇವ ಧವಲಾಚಲ ಮಂಗುಲ ಗಂಗಾಧರನಿಗೆ ನಮೋ ನಮೋ. ದಾನವ ದೈವ ಕುಲಾನವ ಚಂದ್ರ ಚರ್ಮಾಭರಣಿಗೆ ನಮೋ ನಮೋ. ದಾನವ ದೈವ ಕುಲಾನವ ಚಂದ್ರ

ಪಾರ್ವತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬಗೆ ನಮೋ ನಮೋ ಪಾರ್ವತಿ ಪಾರ್ವತಿ ಮುಖ ಪಂಕಜವನು

ಚಂದ್ರ ಕಲಾದರ ಕರುಣ ಸಾಗರ ಚಂದ್ರ ಕಲಾದರ ಚಿನ್ಮಯ ರೂಪದೇ.

Oh, no, no.

ಕಂಡ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಾಲು ವಿಷವದಾಗ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ ತಾಯಿ ಕಾಲು ವಿಷವದಾಗ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ

ಮರಳಿತಾರಯ್ಯ ಮರಳಿತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹಿಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಹೋಗ್ರು ಆದ್ರೆ ಆಚೆಗಾರು ಹೋಗ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗ್ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ ನೀವು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर में जिंदगी के फैसले आजमाना दो अगर

पहले नजर मेरे जिंदगी के फैसले आजमाना दो अगर

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಇಲ್ಲ. ಆದ್ರೆ ನೀವೊಂದು 50 ವರ್ಷದ ಹಿಂದೆ ನೀವು ಕ್ಯಾಮ್ರಾ ಹಿಡಿದ್ರಲ್ಲ, ಆ ಕಾಲದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಇದ್ದಿತ್ತು,
1: ಲೆಕ್ಕ ಇದ್ದಿತ್ತು,
0: ರೀಲ್ ಎಷ್ಟು ಹೋಯ್ತು ಎಷ್ಟು, ಅಷ್ಟು ಜಾಗ್ರತೆಯಲ್ಲಿ ಫೋಟೋ ತೆಗಿತ್ತು. ಅಂತ ಕಾಲದಲ್ಲಿ ನೀವು ಕ್ಯಾಮ್ರಾ ಹಿಡಿದವರು. ಸೊ ಆಗಿನ ಕಾಲಕ್ಕೆ ಕ್ಯಾಮ್ರಾ ಹಿಡಿಯೋದಕ್ ಕಾರಣ ಎಂತ ಸರ್, ಎಂತ ಕಾರಣ ಆಯ್ತು?
1: ನಾನಂದ್ರೆ ನನ್ನ SSLC ತನಕ ನಾನು ಮುಗಿಸಿದ್ದೇನೆ. SSLC ಆದ ನಂತರ ಮತ್ತೆ ಮುಂದೆ ಹೋಗ್ಲಿಕ್ಕೆ ನಮ್ಮಲ್ಲಿ ಸ್ವಲ್ಪ ಬಡಸ್ತಿಕೆ,
0: ಎಲ್ಲರಿಗೂ ಆಗದೇ ಸ್ಥಿತಿ.
1: ಹಾಗಾಗಿ ಏನು ಮುಂದುವರಿಸುವಂತ ಒಂದು ಆಲೋಚನೆ ಇರ್ಲಿಲ್ಲ,
0: 10 ಕೈದ್ ಮಾಡುದು
1: ಹೌದು, ಮತ್ತೇನಾದ್ರು ಕೆಲಸ ಸೇರು ಅಂತೇಳಿ
0: ಅನ್ಸ್ತು.
1: ಹಾಗೆ 1-2 ತಿಂಗಳು ನಾನು ಒಂದು ಕಮಲಾ ಟೆಕ್ಸ್ಟೈಲ್ಸ್ ಅಂತೇಳಿ ಅಲ್ಲಿ ಒಂದು ಜವಳಿ ಅಂಗಡಿಯಲ್ಲಿ,
0: ಕುಂದಾಪುರದಲ್ಲಿ
1: ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ,
0: ಹಳೆ ಬಸ್ ಸ್ಟ್ಯಾಂಡ್ ಹತ್ರ
1: ಈಗ ಇದೆ ಅವಿನಾಶ್ ಮೆಡಿಕಲ್ ತಾಗಿ ಇದೆ. ಅಲ್ಲಿ ವಾಮನ್ ಪೈ ಅಂತ ಹೇಳಿದ್ದೀರ ಅವಾಗ, ಅದು ಓನರ್. ಅವಾಗ ಹೀಗೆ ನಾನೊಂದು ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಒಂದು 2 ತಿಂಗಳ ಹತ್ರ ಒಂದೂವರೆ ತಿಂಗಳು ಕೆಲಸ ಮಾಡಿದೆ ಅಲ್ಲಿ.
0: 10 ಕ್ಲಾಸ್ ಮುಗಿಸೋರು?
1: 10 ಕ್ಲಾಸ್ ಮುಗಿಸಿದ್ದೇನೆ. 1976 ನನ್ನ SSLC ಆಯ್ತು. ಅದ ನಂತರ ಕ್ಲೋಸ್ ಮಾಡಿದೆ, ಬ್ಯಾಡ ಏನು ಸಾಕ ಅಂತೇಳಿ. ಅವಾಗೇನ ಅಂತ ಇದ್ದಲ್ಲ, ಜಸ್ಟ್ ಒಂದು ಪಾಸ್ ಆಗಿದಷ್ಟೇ ಬಿಟ್ರೆ
0: ಅಷ್ಟೇ, ಜಸ್ಟ್ ಪಾಸ್. ಅಷ್ಟು ಮ್ಯಾಲ್ ಬಿಡೋದೇ ಹೆಚ್ಚಾಗಿನ ಕಾಲ.
1: ಹೌದೌದು. ಕಡೆಗೆ 1-2 ತಿಂಗಳ ಹತ್ರ ಅಲ್ಲಿ ಕೆಲಸ ಮಾಡಿ ಕಡೆಗೆ ನನ್ಗೆ ಆಲೋಚನೆ ಇದ್ದಿತ್ತು, ಮೊದ್ಲು ಒಂದು ಫೋಟೋಗ್ರಾಫರ್ ಆಗ್ಬೇಕಂತ ಒಂದು ಥಿಂಕಿಂಗ್ ಇದ್ದಿತ್ತು ಜಸ್ಟ್. ಅದ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ.
0: ನಿಮ್ ಮಂಡೆಗೆ ಒಂದ್ ಇದ್ದಿತ್ತ?
1: ಹೌದು, ಒಂದ್ ಛಾಯಾಗ್ರಾಹಕ ಅಂತೇಳಿ ಒಂದ್ ಮನ್ಸಲ್ಲಿ ಇದ್ದಿತ್ತು. ಅದಾಗಿ ಸ್ಟುಡಿಯೋ ಸೇರಿದೆ ನಾನು.
0: ಯಾವ ಸ್ಟುಡಿಯೋ?
1: ಆವಾಗ ನಿಮ್ಮ ಭಾವನ ಸ್ಟುಡಿಯೋ ಕುಂದಾಪುರದಲ್ಲಿ, ಅಲ್ಲಿ ಗೀತಾಂಜಲಿ ಟಾಕ್ಸ್ ಹತ್ರ ಇದ್ದಿತ್ತು. ಅದರ ಓನರ್ ಮಂಗಳೂರು ಬಾಲಗೋಪಾಲ್ ರಾವ್ ಅಂತೇಳಿ,
0: ಮಂಗಳೂರಿನವರು.
1: ಅವರ ಮಗ ಜಯರಾಮ ರಾವ್ ಅಂತೇಳಿ, ಅವ್ರ ಸ್ಟುಡಿಯೋ ಜಸ್ಟ್ ಓಪನ್ ಆದಷ್ಟೇ ಆವ ಟೈಮ್, 1 ವರ್ಷ ಆಯ್ತು ಅಷ್ಟೇ. ಏನೋ
0: ಅದು ಫಸ್ಟ್ ಸ್ಟುಡಿಯೋ ನಮ್ಮ ಕುಂದಾಪುರದ?
1: ಇಲ್ಲ, ಫಸ್ಟ್ ಸ್ಟುಡಿಯೋ
0: ಭಾರತ್ ಸ್ಟುಡಿಯೋ.
1: ಭಾರತ್ ಸ್ಟುಡಿಯೋ, ಆಮೇಲೆ ನಿಮ್ಮ ಛಾಯ ಸ್ಟುಡಿಯೋ, ಆಮೇಲೆ ಫೋಟೋ ಕಾರ್ನರ್ ಎಲ್ಲ ಬಂತು. ಬಳ್ಳಾಲ್ರಿದ್ದೀರ ಅವಾಗ, ನಾನು ಸೇರಿದೆ. ಸೇರಿ ಅವಾಗ ಬರೀ ನಾವು ವಾಶ್ ಮಾಡೋದು ಮಾತ್ರ, ನೀರ್ ತರೋದು ವಾಶ್ ಮಾಡೋದು. ಅವಾಗ ಅಲ್ಲಿ ಮಂಗಳೂರಿನವರೊಬ್ರು ಪದ್ಮನಾಭರ್ ಅಂತೇಳಿ ಅಲ್ಲಿ ಒಬ್ರು ಫೋಟೋಗ್ರಾಫರ್ ಆಗಿ ಬಂದಿದ್ರು. ಅವ್ರ ಹತ್ರ ಸ್ವಲ್ಪ ವಿಶೇಷ ತರಬೇತಿ ತಗೊಂಡೆ ನಾನು, ಮಾಡ್ತಾ ವಾಶ್ ಮಾಡ್ತಾ ಹಾಗೆ ಡಾರ್ಕ್ ರೂಮ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಫಿಲ್ಮ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿದೆ. ಕಡೆ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಲಿಕ್ಕೆಲ್ಲ ಕಲ್ಸಿದ್ರು. ಬಾಕ್ಸ್ ಕ್ಯಾಮರಾ ಯಶಿಕಾ 1-4G ಅಂತೇಳಿ, ಸಿಂಗಲ್ ಲೆನ್ಸ್, ಅದರಲ್ಲಿ ಗ್ರೌಂಡ್ ಗ್ಲಾಸ್ ನೋಡಿ ಫೋಟೋ ತೆಗಿಬೇಕು. ಅವಾಗ ಫುಲ್ ಮ್ಯಾನುವಲ್, ಅವಾಗ ಈ ಆಟೋಮೆಟಿಕ್ ಕ್ಯಾಮರಾ ಇರ್ಲಿಲ್ಲ, ಫುಲ್ ಮ್ಯಾನುವಲ್ ಫೋಕಸ್ ಮಾಡಿ ನಾವು ತೆಗಿಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಔಟ್ ಆಫ್ ಫೋಕಸ್ ಬರ್ತದೆ, ಅಷ್ಟು ಶಾರ್ಪ್ನೆಸ್ ಮಾಡಿ ತೆಗಿಬೇಕು. ಅಂತ ಸಂದರ್ಭದಲ್ಲೂ ನಾವು ಫೋಟೋ ತೆಗಿತಿತ್ತು, ಡೆವಲಪ್ ಮಾಡ್ತಿತ್ತು. ಡೆವಲಪ್ ಮಾಡಿ ಅದ್ಕೊಳ್ಳೋದು ಫಿಲ್ಮ್ ಡ್ರೈ ಮಾಡಿ ಟಿಚ್ಚಿಂಗ್ ಎಲ್ಲ ಮಾಡ್ಬೇಕು. ನೆಗೆಟಿವ್ ಅದು 2 ಸೈಡ್ ನೆಗೆಟಿವ್ ಇರ್ತದೆ, ಒಂದು ಗ್ಲಾಸ್ ಒಂದು ಮ್ಯಾಟ್ ಸೈಜ್ ಅಂತ ಹೇಳಿ, ಆ ಮ್ಯಾಟ್ ಸೈಜ್ ಅಲ್ಲಿ ಪೆನ್ಸಿಲ್ ಟಚಿಂಗ್ ಮಾಡ್ಬೇಕು, ಚೂಪಾಗಿ ಇದು ಮಾಡಿ ಪೆನ್ಸಿಲ್ ಟಚ್ ಮಾಡಿ ಆಮೇಲೆ ಗ್ಲಾಸ್ ಸೈಡ್ ಅಲ್ಲಿ ನಾವು ಪಿಂಕ್ ಕಲರ್ ಅಂತ ಹಾಕ್ತೇವೆ. ಮುಖದಲ್ಲಿರುವಂತ ಈ ನಾವು ಟಚಿಂಗ್ ಮಾಡದ ಕಲೆ ಎಲ್ಲ ಪ್ರಿಂಟ್ ಅಲ್ಲಿ ಬರಬಾರ್ದು, ಜಾಸ್ತಿ ಬರಬಾರ್ದು ಅಂತೇಳಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಜಸ್ಟ್ ಕಲರ್ ಪಿಂಕಿಗೆ ಹಾಕಿ ಆಮೇಲೆ ಡ್ರೈ ಮಾಡಿ ಪ್ರಿಂಟಿಂಗ್ ಮಿಷಿನ್ ಇಲ್ಲ, ಎಲ್ಲ ಅರ್ಜಿಗಳು ಹಾಕಿ ಪ್ರಿಂಟ್ ಮಾಡ್ತಿದ್ವಿ. ಪ್ರಿಂಟ್ ಮಾಡಿ ಆಮೇಲೆ ಅದನ್ನು ಕೆಮಿಕಲ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿ ಹೈಪೋದಲ್ಲಿ ಹಾಕಿ ಅದೊಂದು 15-20 ನಿಮಿಷ ಇಡಬೇಕು. ಅದರಲ್ಲಿ ಇರುವಂತ ಪಿಕ್ಚರ್ಸ್ ಸ್ಟ್ಯಾಂಡ್ ಹಂಗೆ ನಿಲ್ಬೇಕು. ಆಮೇಲೆ ಆದ ನಂತರ ಮತ್ತೆ ನೀರ್ ಹಾಕಿ ವಾಶ್ ಮಾಡ್ಬೇಕು.
0: ವಾಶ್ ಮಾಡುದು
1: ಆದ್ಮೇಲೆ 2 ಗಂಟೆ ಕನಿಷ್ಠ ಆದ್ರೆ 2 ಗಂಟೆ ವಾಶ್ ಮಾಡ್ಬೇಕು. ಅದು ಸ್ವಲ್ಪ ಫೋಟೋ ಇದ್ರೆ, ತುಂಬಾ ಫೋಟೋಸ್ ಇದ್ರೆ 3 ಗಂಟೆ ವಾಶ್ ಮಾಡ್ಬೇಕು ನಿರಂತರ. ಅದರಲ್ಲಿರುವಂತ ನೊರೆ ಎಲ್ಲ ಆ ಕೆಮಿಕಲ್ಸ್ ಡೆವಲಪರ್ ಮತ್ತು ಹೈಪೋ ಎರಡೂ ಕೆಮಿಕಲ್ಸ್ ಹೋಗ್ಬೇಕು. ನಾವು ಜಸ್ಟ್ ಅದನ್ನ ಮುಟ್ಟಿ ನೋಡ್ರೆ ನಾಲಿಗೆಲ್ಲಿ ಚಪ್ಪೆ ಚಪ್ಪೆ ಇರ್ಬೇಕು.
0: ಅಲ್ಲ, ನೀವು ಕೆಮಿಕಲ್ಸ್ ನಾಲಿಗೆಲ್ಲಿ ಮುಟ್ಟಿ ನೋಡುದ?
1: ವಾಶ್ ಆದ್ಮೇಲೆ.
0: ಓಕೆ,
1: ಅಂದ್ರೆ ಅಷ್ಟು ಮಟ್ಟಿಗೆ ಇದು ವಾಶ್ ಆಗಿದೆ ಅಂತ ಹೇಳಿ, ಮತ್ತೆ ಅದರಲ್ಲಿ ಆ ಲೋಳಿ ಬರ್ತದೆ ಅದೆಲ್ಲ ಹೋಗ್ಬೇಕು. ಮತ್ತೆ ನೀರಲ್ಲಿ ಏನು 1 ದಿವಸ 2 ದಿವಸ ಇಟ್ಟರು ಅದು ಆವಾಗ ಬ್ರೊಮೈಡ್ ಪೇಪರ್, ಬ್ಲಾಕ್ ಅಂಡ್ ಪೇಪರ್ ಏನು ಹಾಳಾಗುದಿಲ್ಲ. ಈಗಿನ ಪೇಪರ್ ಇತ್ತಲ್ಲ, ಈಗಿನ ಪೇಪರ್ 1/2 ಗಂಟೆ ನೀರಲ್ಲಿ ಇಟ್ಟರೆ ಅದು ಬರೀ ಪೇಪರ್ ಮಾತ್ರ ಉಳಿತದೆ.
0: ನಿಮ್ದು ಬ್ರೊಮೈಡ್ ಪೇಪರ್?
1: ಬ್ರೊಮೈಡ್. ಅವಾಗ ಈ ಇಂಡೋ ಪೇಪರ್ ಅಂತ ಬರ್ತಿತ್ತು, ಆಕ್ವಾ ಪೇಪರ್, ತುಂಬಾ ನಮೂನೆ ಪೇಪರ್ ಬರ್ತಿತ್ತು ಬ್ಲಾಕ್ ಅಂಡ್ ವೈಟ್ ಅಲ್ಲಿ, ತುಂಬಾ ಗ್ರೇಡ್ ಬರ್ತಿತ್ತು. ನಾರ್ಮಲ್, ಕಡೆಗೆ ಸ್ಪೆಷಲ್, ಕಡೆಗೆ ಮತ್ತು ಬೇರೆ 3-4 ಟೈಪ್. ಸಾಫ್ಟ್.

0: ಪೇಪರ್ ಹಾಗೆ ಆ ನೆಗೆಟಿವ್ ಸರಿಯಾಗಿ ನಾವು ಪ್ರಿಂಟ್ ಹಾಕಬೇಕು. ನೆಗೆಟಿವ್ ಯಾವ ರೀತಿ ನಾವು ಡೆವಲಪ್ ಮಾಡುವಾಗ ಎಲ್ಲಾರು ಒಂದು ಅರ್ಧ ನಿಮಿಷ ಕಾಲ ಜಾಸ್ತಿ ಆದ್ರೂ ಓವರ್ ಆಗ್ತದೆ. ಅದಕ್ಕೆ ಸರಿಯಾಗಿ ಸ್ಪೆಷಲ್ ಪೇಪರ್ ನಾರ್ಮಲ್ ಪೇಪರ್ ಹೀಗೆ ಅಂತ ಗ್ರೇಡ್ ಇರ್ತದೆ, ತುಂಬಾ ಗ್ರೇಡ್.
1: ಓಕೆ. ಸೊ ಅಲ್ಲ, ಆಗಿನ ಕಾಲದಲ್ಲಿ ಒಂದು ಫೋಟೋ ಪ್ರಿಂಟ್ ಆಗಿ ಒಪ್ಪುದಂದ್ರೆ ಅದೊಂದು ದೊಡ್ಡ ಸರ್ಕಸ್. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟು, ಈಗ ನಮ್ ಪಟ್ ಅಂತ ಒಂದು ನಿಮಿಷ ಇಲ್ಲ. ನೀವು ಯಾವ್ದೇ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಗಳಿಗೆ ಹೋಗಿ ಎಲ್ಲಿಗೆ ಹೋಯ್ನಿ, ಅಲ್ಲಿ ನಿತ್ಕೊಂಡು ಸೇ ಫೋಟೋ ತೆಗೆದ್ರು ಸೇ ಅವ್ರು ತೊಳ್ಕೊ ಬಂದು ನಮ್ ಕೊಟ್ಟಾಗ ಅದ್ರೊಟ್ಟಿಗೆ ನಮ್ಮ ಮೊಬೈಲ್ ಅಲ್ಲಿ ನಾವು ತೆಗೆದು ಒಂದು 100 ಫೋಟೋ ಇರತ್. ನಿಮ್ ಬೇಕಾದ್ರೆ ಮತ್ ಬಂದು ನೀವು ಪ್ರಿಂಟ್
0: ಹಾಕಿಸ್ಬೇಕು. ಅವಾಗೆಲ್ಲ ಇಂಕ್ ಜೆಟ್ ಪ್ರಿಂಟ್ ಎಲ್ಲ ಬರ್ತಿತ್ತು, ಕುಳ್ ಕುಳ್ ಆಗ್ತಿತ್ತು ಅವಾಗ.
1: ಓಕೆ, ಅದು ಬ್ಲಾಕ್ ಅಂಡ್ ವೈಟ್.
0: ಅವಾಗ ಇಂಕ್ ಜೆಟ್ ಪ್ರಿಂಟ್ ಈಗ ಬರ್ಲಿ ಸರ್, ಅದ ಅವಾಗ ನಮ್ಮ 50 ವರ್ಷ ಹಿಂದಿನ ಇಂಕ್ ಜೆಟ್ ಪ್ರಿಂಟ್ ಇರ್ಲಿಲ್ಲ, ಎಲ್ಲವೂ ನಾರ್ಮಲ್ ಆಗಿ ಎಲ್ಲವೂ ಇದೆ, ಮ್ಯಾನುವಲ್ ಎಲ್ಲ ಮ್ಯಾನುವಲ್.
1: ಓಕೆ, ಎಲ್ಲ ಬ್ಲಾಕ್ ಅಂಡ್ ವೈಟ್ ಇದ್ದಲ್ಲ
0: ಅವಾಗ, ಬ್ಲಾಕ್ ಅಂಡ್ ವೈಟ್, ಫುಲ್ ಬ್ಲಾಕ್ ಅಂಡ್ ವೈಟ್.
1: ಆಗ ನಿಮ್ಗೆ ಅದೊಂಥರ ಸ್ವಲ್ಪ ಕೆಲಸ ಈಸಿ ಅಲ್ಲ ಕಲರ್
0: ನಿಮ್ಗೆ ಕೆಲಸ ಜಾಸ್ತಿ ಅವಾಗ.
1: ಯಾಕೆ
0: ಬ್ಲಾಕ್ ಅಂಡ್ ಅಲ್ಲಿ ಇದ್ದ ಕೆಲಸ ಈಗ ಕಲರ್ ಅಲ್ಲಿ ಏನು ಇಲ್ಲ, 10% 100% ಅಲ್ಲಿ ಈಗ ಬರೀ ಒಂದು 10%. ಈಗ ಡಿಜಿಟಲ್ ಸಿಸ್ಟಮ್ ಆದ್ರಿಂದ ಅದು ಪ್ರಿಂಟ್ ಡೆವಲಪ್ ಮಾಡ್ಲಿಕ್ಕೆ ಏನೂ ಇಲ್ಲ.
1: ಅಲ್ಲ, ಡಿಜಿಟಲ್ ಸಿಸ್ಟಮ್ ಬ್ಲಾಕ್ ಅಂಡ್ ವೈಟ್ ಆದ್ಮೇಲೆ ಕಲರ್ ಒಂದು ಬಂದಿತ್ತು,
0: ಕಲರ್ ಬಂದಿದೆ, ರೋಲ್ ಫಿಲ್ಮ್ ಬಂದಿದೆ. ಅವಾಗ ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ ಇರ್ತಿತ್ತು,
1: ಅದು ಅಷ್ಟೇ ಕೆಲಸ
0: ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ. ಅಂದ್ರೆ ಕಲರ್ ಇದ್ರಲ್ಲಿ ನೀವು ಟಚಿಂಗ್ ಇಚ್ಚಿ ಏನು ಇರಲಿಲ್ಲ, ಡೈರೆಕ್ಟ್ ಪ್ರಿಂಟಿಂಗ್
1: ಅಲ್ಲ,
0: ಬ್ಲಾಕ್ ಅಂಡ್ ಅಲ್ಲಿ ಮಾತ್ರ.
1: ಈ ಬ್ಲಾಕ್ ಅಂಡ್ ವೈಟ್ ಹೋಯಿ ಅದು ಕಲರ್ ಹಾಕೋರು ಎಂತ ಹಾಕರು ರೀಲಿಗೆ,
0: ಅದು ರಿಯಲೇ ಕಲರ್, ಅದು
1: ಕಲರ್
0: ರಿಯಲೇ ಕಲರ್. ಹೌದು, ಅದ್ರಲ್ಲಿ ನಾವಾಗ ಒಂದು ರೋಲ್ ಅಲ್ಲಿ 12 ಫೋಟೋ ಬರ್ತಿತ್ತು. 1 to 4G ಕ್ಯಾಮರಾ, 120 ಕ್ಯಾಮರಾ ಅಂತೇಳಿ, 120 ಫಿಲ್ಮ್, ಅದರಲ್ಲೂ ಕಲರ್ ಫಿಲ್ಮ್ ಬರ್ತದೆ. ಅದ್ರಲ್ಲಿ ಕಲರ್ ಪ್ರೊಸೆಸಿಂಗ್ ಮಾಡಿ ಮ್ಯಾನುವಲ್ ಪ್ರಿಂಟ್ ಹಾಕಿಸಿ. ಅವಾಗ ಮ್ಯಾನುವಲ್ ಪ್ರಿಂಟಿಂಗ್, ಅದು ಸುಮಾರು ವರ್ಷ ನಂತರ ಆಟೋಮೆಟಿಕ್ ಎಲ್ಲ ಶುರು ಆಯ್ತು ಬಿಟ್ರೆ, ಕಲರ್ ಪ್ರಿಂಟ್ಗಲ್ಲೂ ಮ್ಯಾನುವಲ್ ಪ್ರಿಂಟಿಂಗ್ ಇದೆ. ಅದು ಎನ್ಲಾರ್ಜ್ಮೆಂಟ್ ಮಾಡಬಹುದು, ಮ್ಯಾನುವಲ್ ಮಾಡಬಹುದು. ಅದು ನಾನು ಸಹ ಛಾಯದಲ್ಲಿರುವಾಗ ನಾವು ಮ್ಯಾನುವಲ್ ಸಹ ಪ್ರಿಂಟ್ ಆಗ್ತಿತ್ತು. ಅವಾಗ ನಮ್ಮಲ್ಲಿ ಮ್ಯಾನುವಲ್ ಪ್ರಿಂಟರ್ ಇದ್ದಿತ್ತು ಛಾಯದಲ್ಲಿ, ಅಲ್ಲಿ ನಾವು ಮ್ಯಾನುವಲ್ ಪ್ರಿಂಟ್ ಆಗ್ತಿತ್ತು, ಪ್ರತಿಯೊಂದು ಮ್ಯಾನುವಲ್ ಪ್ರಿಂಟ್, ಮದುವೆ ಸಮೇತ ಮ್ಯಾನುವಲ್ ಪ್ರಿಂಟ್.
1: ಯಪ್ಪ, ಎಷ್ಟು ಫೋಟೋಸ್ ಇರ್ತಿತ್ತು ಒಂದು.
0: ಅವಾಗ ಸ್ವಲ್ಪ ಈಗಿನ ರೀತಿ ಒಟ್ಟು ತೆಗುದಿಲ್ಲ, ಅವಾಗ ಅಂದ್ರೆ ಹೆಚ್ಚಂತ ಹೇಳಿದ್ರೆ ಒಂದು 100-200 ಫೋಟೋ ಮ್ಯಾಕ್ಸಿಮಮ್ ಅಂತ ಇದ್ದಿರ್ಬೋದು. ಈಗ ನಾವು 120 ಕ್ಯಾಮರಾದಲ್ಲಿ ಕಲರ್ ಫೋಟೋ ತೆಗೆದ್ರು ಒಂದು 5-6 ರೋಲ್ ಮ್ಯಾಕ್ಸಿಮಮ್ ರೋಲ್ ಅಂದ್ರೆ 5-6 ರೋಲ್.
1: ಅಲ್ಲ, ನಾವು ಈಗಾದ್ರೆ ಈಗ ನೋಡಿ ಅವರೊಂದಿಷ್ಟು ಫೋಟೋ ತೆಗಿತು, 1,000+ ಫೋಟೋ ಇರತ್ತೆ ಅವ್ರ ಹತ್ರ. ನಮ್ಮನ್ ಕರ್ಸಿ ಕೂರ್ಸಿ ಯಾವ್ದು ಬೇಕು ಯಾವ್ದು ಬೇಡ ಹೆಕ್ಕಣಿ ಅಂದಳೆಲ್ಲ ಹೇಳ್ತಾರ. ನಾವು ಸೆಲೆಕ್ಟ್ ಮಾಡಿದ್ನ ನೆಕ್ಸ್ಟ್ ಅವ್ರು ಪ್ರಿಂಟ್ ಹಾಕಿ ಆಲ್ಬಮ್ ಮಾಡಿ ಕೊಡ್ತಾರೆ. ಆ ಟೈಮಲ್ಲಿ ನೀವು ರೋಲ್ ಅಲ್ಲಿ ಇದ್ದಾಗ ಹೆಂಗ ಸೆಲೆಕ್ಷನ್ ಮಾಡ್ತೀವಿ?
0: ನಾವು ರೋಲ್ ಅಲ್ಲಿ ಇರುತ್ತೆ, ರೋಲ್ ಅಲ್ಲಿ ನಂಬರ್ ಇರ್ತದ, 1 to 36, 38 ಅಂತ ನಂಬರ್ ಇರ್ತದೆ. ಅದು ನಾವು ಮೊದಲು ಅದು ರೋಲ್ ಅನ್ನು ತೋರಿಸ್ತೇವೆ ಯಾವ್ದು ಬೇಕಂತೇಳಿ. ಜಸ್ಟ್ ಡಬ್ಬಲ್ ಇದ್ರೆ ಅವಾಗ ನಾವು ಡಬ್ಬಲ್ ತೆಗಿತಿತ್ತು ರೋಲ್ ಅಲ್ಲಿ.
1: ಅಲ್ಲ, ನೀವು ರೋಲ್ ಅಲ್ಲಿ ಕಂಡ್ರೆ ಅದೊಂಥರ ಭೂತ ತರನೇ ಕಾಣ್ಬೋದು.
0: ಹೌದು,
1: ಅದ್ರಲ್ಲಿ ಎಕ್ಸಾಕ್ಟ್ ಆಗಿ ನನ್ನ ಸೊಡ್ಡೆ ಹೆಂಗ್ ಬಂತಂದೇನು ಗೊತ್ತಾಗ್ತಿಲ್ಲ. ಮತ್ತೆ ಅವ್ರು ಹೆಂಗ್ ಸೆಲೆಕ್ಟ್ ಮಾಡ್ತಾ ಇದ್ರು?
0: ಅದೆಲ್ಲ ಒಂದು ಪಿಕ್ಚರ್ 2-3 ಪಿಕ್ಚರ್ ಇದ್ರೆ
1: ಇದು
0: ಸೆಲೆಕ್ಟ್
1: ಅಂದಾಜಿಗೆ ಒಂದು ಗುಂಡೋ
0: ಅಂದಾಜಿಗೆ
1: 3 ಇದ್ರೆ ಇದು ಒಂದಕ್ಕೆ ಅಲ್ದಾ. ಓಕೆ, ಸೊ ಅದೇ ನಾನು ಅನ್ಕೊಂಡೆ. ಈಗಲ್ಲ ಆದ್ರೆ ಸುಲಭ ಆಗಿ ಬಿಟ್ಟಿತ್ತು, ಅದಕ್ಕೆ
0: ಬರೀ ನಾರ್ಮಲ್ ಪ್ರಿಂಟ್ ಇರ್ತಿತ್ತು, ಮ್ಯಾಕ್ಸಿ ಸೈ 4x6 ಪ್ರಿಂಟ್ ಸೆಲೆಕ್ಟ್ ಮಾಡಿ ಕಡೆಗೆ ಅದು ನಾವು ಈ ಪ್ರಿಂಟರ್ ಮಿಷನ್ ಅಲ್ಲಿ ಸ್ಕ್ಯಾನರ್ ಅಂತ ಬರ್ತಿತ್ತು, ಅದರಲ್ಲಿ ಸ್ಕ್ಯಾನ್ ಮಾಡಿ ನಾವು ಅದನ್ನು ಡಿಜಿಟಲ್ ಆಲ್ಬಮ್ ಮಾಡ್ತಿತ್ತು.
1: ಅದು ಕಡೆಗೆ
0: ಮತ್ತೆ
1: ಮ್ಯಾನುವಲ್ ಹಾಕುದು,
0: ಮ್ಯಾನುವಲ್ ಮೊದಲು ತುಂಬಾ ಕೆಲಸ ಇತ್ತು.
1: ಅದೊಂದು ಲಿಕ್ವಿಡ್ ಹಾಕಂತ್ರಲ್ಲ, ಅದು ಎಂತ ಲಿಕ್ವಿಡ್? ಅದು ಫೋಟೋ ತೊಳುಕೆ,
0: ಅದು ಇದು ಇದಕ್ಕೆ ಬ್ಲಾಕ್ ಅಂಡ್ ವೈಟ್ ಗೆ ಡೆವಲಪರ್ ಅಂತ ಬರ್ತದೆ. ಈ ನೆಗೆಟಿವ್ ಡೆವಲಪ್ ಮಾಡ್ಲಿಕ್ಕೆ ಫೈನ್ ಗನ್ ಡೆವಲಪರ್ ಅಂತ ಬರ್ತದೆ. ಫೈನ್ ಗನ್ ಡೆವಲಪರ್ ಬೇರೆ, ಮತ್ತೆ ಬರೀ ಆರ್ಡಿನರಿ ಡೆವಲಪರ್ ಬರ್ತದೆ, ಅದರಲ್ಲೂ ಮಾಡಬಹುದು. ಫೈನ್ ಗನ್ ಡೆವಲಪರ್ ಅಲ್ಲಿ ಅದು ಇಂತಿಷ್ಟು ಒಂದಕ್ಕೆ 3 ಪ್ರಮಾಣದಲ್ಲಿ ನೀರ್ ಹಾಕಿ ನಾವು ಅದು ನಮ್ಗೆ ಎಷ್ಟು ಬೇಕೋ ಆ ಡಿಶ್ ಅಲ್ಲಿ ಇದರಲ್ಲಿ ಡೆವಲಪ್ ಮಾಡಿ ಜಸ್ಟ್ ಹೊರಗಡೆ ಹಾಕ್ತೇವೆ ಕ್ಲಿಪ್ಪಿಗೆ.
1: ಅಲ್ಲ,
0: ಅದು ಡ್ರೈ ಆದ ಕೂಡ ಮತ್ತೆ ಅದನ್ನು ನಾವು ಟಚಿಂಗ್ ಎಲ್ಲ ಮಾಡಿ ನಂತರ ಪ್ರಿಂಟ್ ಆಗುದು.
1: ಇಲ್ಲಿ ಒಂದ್ ಡೌಟ್ ನಂಗೆ ಎಂತ ಕೇಂದ್ರೆ, ಈ ಫೋಟೋ ಆಪ್ ಮುಂಚೆ ಅದು ರೀಲ್ ಆಗಿರತ್ ಹೌದಲ್ಲ? ನೀವು ಅದು ಫಿಲ್ಮ್ ರೀಲ್ ಅಲ್ಲಿ ತೆಗೆದಿರ್ತೀರಿ ಹೌದಾ? ತೆಗ್ದಾದ್ಮೇಲೆ ರೀಲ್ ಅನ್ನೇ ನೆನ್ಸುದಾ ಅಥವಾ ಎಂತ?
0: ರೀಲ್ ಅನ್ನು ನಾವು ಅದನ್ನು ಸೀದಾ ಡಾರ್ಕ್ ರೂಮಿಗೆ ಹೋಗ್ಬೇಕು, ಓಪನ್ ಮಾಡ್ಲಿಕ್ಕಿಲ್ಲ. ಒಂದು ಚೂರ್ ಸಮೇತ ಓಪನ್ ಆಗ್ಲಿಕ್ಕೆ
1: ಓಪನ್ ಆಗಬೇಕಾಗ ಗಾಳಿ ತಗೋಕಾಗ
0: ಗಾಳಿ ತಗಬಾರ್ದು. ಡಾರ್ಕ್ ರೂಮ್ ಅಲ್ಲಿ ಅದನ್ನು ನಾವು ರೋಲ್ ಅನ್ನು ಫುಲ್ ಓಪನ್ ಮಾಡಿ ಅದ ರ್ಯಾಪರ್ ಬಿಸಾಡಿ ಅದು ಮೊದಲಿಗೆ ನೀರಲ್ಲಿ ಹಾಕ್ತೇವೆ ನಾವು. ನೀರಲ್ಲಿ ಒಂದ್ ಸರ್ತಿ ಫ್ಲೋ ಮಾಡ್ತೇವೆ, ಬರೀ ನೀರಲ್ಲಿ ಫ್ಲೋ ಮಾಡಿ ಆಮೇಲೆ ಅದು ಒಂದ್ ಇಂತಿಷ್ಟೇ 2.5 ನಿಮಿಷವ ಸರಿಯಾಗಿ ಆ ಹೀಟಿಂಗ್ ಸರಿ ಹೀಟ್. ನಮ್ಮ ವೆದರ್ ಯಾವ ರೀತಿ ಇರ್ತದ ನೋಡಿ, ಈಗ ವೆದರ್ ಅಲ್ಲಿ ತುಂಬಾ ಚಳಿ ಇದ್ರೆ ಅದು ಜಾಸ್ತಿ 1 ನಿಮಿಷ ಜಾಸ್ತಿ ಹೋಗ್ತದೆ, ಸೆಕೆಗಾಲದಲ್ಲೂ ಅದು 1-1.5 ನಿಮಿಷ ಕಡಿಮೆ ತಗೊಳ್ತದೆ. ಅದನ್ನು ಫ್ಲೋ ಮಾಡ್ತೇವೆ, ಫ್ಲೋ ಮಾಡಿ ಬಟ್ ನಮ್ಗೆ ನೋಡ್ಲಿಕ್ಕೆ ಬೇಕಾದ ಒಂದ್ ಜಸ್ಟ್ ಪಾಯಿಂಟ್ ಗ್ರೀನ್ ಲೈಟ್ ಆಗ್ತದೆ. ಪಾಯಿಂಟ್ ಗ್ರೀನ್ ಲೈಟ್ ಅಂತ ಹೇಳಿದ್ರೆ ಅದೇನು ತೋರ್ದಿಲ್ಲ, ಜೀರೋ ಬಲ್ಬ್ ಅಲ್ಲಿ ಅದನ್ನ ಫುಲ್ ಬ್ಲಾಕ್ ಪೇಪರ್ ಕವರ್ ಮಾಡಿ 1 ಪಾಯಿಂಟ್ ಜಸ್ಟ್ ಓಪನ್ ಮಾಡ್ತೇವೆ. ಜಸ್ಟ್ ನಮ್ಗೆ ಇಮೇಜ್ ನೋಡ್ಲಿಕ್ಕೆ ಒಂದ್ ಜಸ್ಟ್ ಹಿಂಗೆ ಸರಿ ನೋಡ್ಲಿಕ್ಕಿಲ್ಲ ಬೇಕಾದ್ರೆ ಅಂದ್ರೆ ಸ್ಟಾರ್ಟಿಂಗ್ ಕಲುವರಿಗೆ ಅದ ಜಸ್ಟ್ ನೋಡುದು ಒಂದು ಇಮೇಜ್ ಗೊತ್ತಾಗ್ತದೆ. ಆಮೇಲೆ ಅದನ್ನ ತೆಗೆದು ವಾಪಸ್ ನೀರಲ್ಲಿ ಮುಳಿಸಿ ಮತ್ತೆ ಇನ್ನೊಂದು ಎಸಿಡ್ ಬರ್ತದೆ, ಅಸಿಟಿಕ್ ಎಸಿಡ್ ಇದೆ ಅಂತೇಳಿ, ಅದು ಒಂದು ಒಂದು ಒಂದು 3-4-5 ಡ್ರಾಪ್ಸ್ ಆಗ್ಬಹುದು ನೀರಲ್ಲಿ ಒಂದು ಟ್ರೈ ಅಲ್ಲಿ, ಅದ್ರಲ್ಲಿ ಒಂದ್ ಸ್ವಲ್ಪ ಫ್ಲೋ ಮಾಡುದು ಅವಾಗ ಅಲ್ಲಿ ಯಾವ್ದು ಸ್ಟ್ಯಾಂಡ್ ಅಪ್ ಆಗ್ತದೆ ಮತ್ತೆ ಇದಾಗುದು. ಆಮೇಲೆ ಹೈಪೋಗ್ ಆಗ್ಬೇಕು, ಹೈಪೋದಲ್ಲಿ ಒಂದ್ ಸಲ 2 ಸಲ ಫ್ಲೋ ಮಾಡಿ ಸರಿ ಫ್ಲೋ ಮಾಡಿ ಬಿಡ್ಬೇಕು. ಒಂದು 5 ನಿಮಿಷ ಆದ ನಂತರ ಅದು ಓಕೆ,
1: ಒಂದು
0: ಆಮೇಲೆ ಲೈಟ್ ಆಗ್ಬಹುದು.
1: ಒಂದು ಫೋಟೋ ಹಾಕೋದ್ರಲ್ಲಿ ನಿಮ್ಮ ನೀರಿನ ಬಳಕೆ ಕೂಡ ತುಂಬಾ ಇತ್ತು ಅಂತ.
0: ನೀರು ಮ್ಯಾಕ್ಸಿಮಮ್ ನೀರೇ ಬೇಕು, ನೀರಿಲ್ದಿದ್ದು ಏನು ಕೆಲಸ ಆಗುದಿಲ್ಲ.
1: ಆಗಿನ ಕಾಲಕ್ಕಾರ ಅದಕ್ಕೂ ಆಯ್ತು,
0: ಈಗ ನೀರಿನ ಅವಶ್ಯಕತೆ ಇಲ್ಲ. ಈಗೆಲ್ಲ ಕಲರ್ ಫೋಟೋ ಡೈರೆಕ್ಟ್ ಕೆಮಿಕಲ್ ದಿಂದಲೇ ಬರುವಂತದ್ದು.
1: ಆದ್ರೆ ಆ ರೀಲ್ ಸೈಜ್ ತುಂಬಾ ಸಣ್ಣದಿರುತ್ತಲ್ಲ, ಅದು ಅಷ್ಟು ದೊಡ್ಡ ಫೋಟೋ ಎಲ್ಲ ಮಾಡ್ತಿರಲ್ಲ, ಅದು ಹೆಂಗೆ ಮತ್ತೆ
0: ಎನ್ಲಾರ್ಜ್ಮೆಂಟ್ ಎನ್ಲಾರ್ಜರ್ ಇರ್ತದೆ ನಿಮ್ಮ ಹತ್ರ.
1: ಓಕೆ,
0: ಅದನ್ನ ನೆಗೆಟಿವ್ ಅನ್ನು ಸ್ಕ್ವೇರ್ ನೆಗೆಟಿವ್ ಅನ್ನು ಎನ್ಲಾರ್ಜ್ ಹಾಕ್ತೇವೆ ನಾವು. ಒಂದು ಕ್ಯಾರಿಯರ್ ಇರ್ತದೆ, ಕ್ಯಾರಿಯರ್ ಹಾಕಿ ಕೆಳಗಡೆ ಲೆನ್ಸ್ ಇರ್ತದೆ, ಆ ಲೆನ್ಸ್ ಅನ್ನು ಅದನ್ನು ನಾವು ಡೂಮ್ ಇರ್ತದೆ ಮೇಲೆ, ಅದ್ರಲ್ಲಿ ಕಂಡೆನ್ಸರ್ ಹಾಕಿರ್ತಾರೆ ದಪ್ಪ ಗ್ಲಾಸ್, ಅದು ಎನ್ಲಾರ್ಜ್ಮೆಂಟ್ ಎಷ್ಟು ದೊಡ್ಡ ಬೇಕನ್ನು ಮಾಡಬಹುದು. ಅದ್ರೊಳಗೆ 100 ಬಲ್ಬ್ ಮಿಲ್ಕ್ ಬಲ್ಪ್ ಹಾಕಿರ್ತೇವೆ ನಾವು, ಅದು ಅಡಿಗೆ ಲೆನ್ಸ್ ಇರ್ತದೆ ಅಲ್ಲಿ ಒಂದ್ ಸಣ್ಣ ಲೆನ್ಸ್, ಅದನ್ನ ಆ ಲೆನ್ಸ್ ಮುಖಾಂತರ ಕೆಳಗೆ ಮಾಸ್ಕ್ ಇಡ್ತೇವೆ ನಾವು. ಯಾವ ಸೈಜ್ ಬೇಕು ಆ ಸೈಜ್ ಮಾಸ್ಕ್ ಇಟ್ಟು ಎನ್ಲಾರ್ಜ್ಮೆಂಟ್ ಮೇಲೆ ಕೆಳಗೆ ಮಾಡ್ತೇವೆ, ಆ ಸೈಜ್ ಕಂಪೋಸ್ ಮಾಡ್ತೇವೆ ನಾವು. ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ಗೆ
1: ಅಂದ್ರೆ ಯಾವ ಸೈಜ್ ಬೇಕಂತ ಡಿಸೈಡ್ ಮಾಡಿ ಎನ್ಲಾರ್ಜರ್ ಅಲ್ಲೇ
0: ಎನ್ಲಾರ್ಜ್ ಎಲ್ಲ ಮಾಡುದು. ಆ ಸೈಜ್ ಇಡ್ತೇವೆ, ಪಾಸ್ಪೋರ್ಟ್ ಸೈಜ್, ಕ್ವಾರ್ಟರ್ ಸೈಜ್, ಕ್ಯಾಬಿನೆಟ್ ಸೈಜ್, ಫುಲ್ ಸೈಜ್ ಅಂತೇಳಿ ಆ ಸೈಜ್ ಕಂಪೋಸ್ ಮಾಡಿ ಅದನ್ನ ಫೋಕಸಿಂಗ್ ಮಾಡಿ ಶಾರ್ಪ್ ಮಾಡಿ ಅದಕ್ಕೆ ಎಷ್ಟು ಬೇಕಾ ಎಪರ್ಚರ್ ಕೊಡ್ತೇವೆ ನಾವು. ಅದು ಓವರ್ ಆದ್ರೆ ಎಪರ್ಚರ್ ಅದಲ್ಲಿ ಡೌನ್ ಮಾಡ್ಲಿಕ್ಕೆ ಆಗ್ತದೆ, ನಮ್ಗೆ ಎಷ್ಟು ಬೇಕು ಅಷ್ಟು ಡೌನ್ ಮಾಡಿ ಬೇಕಾದ್ರೆ ಒಂದ್ ಸಣ್ಣ ಪೀಸ್ ದೊಡ್ಡ ಫೋಟೋ ಎಲ್ಲ ಆದ್ರೆ ಒಂದ್ ಸಣ್ಣ ಟೆಸ್ಟ್ ಪೀಸ್ ಹಾಕಿ ಡೆವಲಪ್ ಮಾಡಿ ನೋಡ್ತೇವೆ ಸಾಕಂತ ಹಾಗೆ. ಓಕೆ ಆದ್ರೆ ದೊಡ್ಡ ಪಿಕ್ಚರ್ ಗೆಲ್ಲ ಡೈರೆಕ್ಟ್ ಪೇಪರ್ ಇಟ್ಟು ಪ್ರಿಂಟ್ ಮಾಡ್ತೇವೆ.
1: ಆಮೇಲೆ ರೀಲ್ ಅನ್ನ ನೀವು ಮತ್ತೆ ಮತ್ತೆ ಬಳಸಬಹುದಾ? ರೀಲ್
0: ಇಲ್ಲ ಇಲ್ಲ, ಒಂದ್ ಸರ್ತಿ ಎಕ್ಸ್ಪೋಸ್ ಆದ ನಂತರ ಹೋಯ್ತದ್ದು.
1: ಅಷ್ಟು ಒಂದ್ಸಲ ಫೋಟೋ ನೀವ್ ಎನ್ಲಾರ್ಜ್ ಮಾಡ್ರೆ ಮತ್ತೆ ನಿಮ್ಗೆ ಬೇಕಂದ್ರೆ ಅಲ್ಲ ಆತಿಲ್ಲ.
0: ಇಲ್ಲ ಇಲ್ಲ ಇಲ್ಲ,
1: ಇದೆಲ್ಲ ಡಿಜಿಟಲ್ ಬಂದ್ಮೇಲೆ ಸಾಧ್ಯ ಆದದ್ದು. ನಿಮ್ದು ನಂಬರ್ ಹೇಳಿ ಅಂತೇಳಿ ಹೇಳಿ ಅವರೊಂದು ಸಂಖ್ಯೆ ಕೊಡ್ತಾರೆ, ಮತ್ತೆ ಹೋದಾಗ ಆ ಸಂಖ್ಯೆಯಿಂದ ಹುಡುಕಿ ಫೋಟೋ ತೆಗೆದು ಕೊಡ್ತಾರೆ.
0: ನಾವು ಮೊದ್ಲಿಗೆ ಪಾಸ್ಪೋರ್ಟ್ ಸಹಿತ ತೆಗೆದ್ರೆ ನಾವು ಬಿಲ್ ಮಾಡಿ ನಂಬರ್ ಕೊಡ್ತೇವೆ, ಆ ನಂಬರ್ ಎಷ್ಟೋ ವರ್ಷ ನಂತರ ಬೇಕಾದ್ರೂ ಅದನ್ನೇ ರೀಕಾಪಿ ಮಾಡಬಹುದು ಎಷ್ಟು ವರ್ಷ ಆದ್ರೂ.
1: ಕರೆಕ್ಟ್, ಆದ್ರೆ ಆಗಲ್ಲ ಅದಿರ್ಲಿಲ್ಲ
0: ಅವಾಗಿನ ಸಿಸ್ಟಮ್ ನಂಬರ್ ಬರೀ. ಈಗೆಲ್ಲ ಅದ ನಂತರ 120 ರೀಲ್ ಹೋಗಿ ಆಮೇಲೆ 35mm ರೀಲ್ ಬರ್ಲಿ ಶುರು ಆಯ್ತು. 35mm ರೀಲ್ ಬರುವಾಗ ಒಂದ್ ಪಿಕ್ಚರ್ 1, 2, 3 ತೆಗಬಹುದು, ಅವಾಗ ಅಷ್ಟೇನು ಇದಾಗುದಿಲ್ಲ, ಅವಾಗ ತೆಗಿತಿತ್ತು 3-4 ತೆಗಿತಿತ್ತು. ಅದು ಅದಕ್ಕೆ ಕ್ಯಾಮರಾ ಬೇರೆ, ಈ 120 ಕ್ಯಾಮರಾ ಬೇರೆ, 35mm ಕ್ಯಾಮರಾಕ್ ಬೇರೆ.
1: ಆಗಲ್ಲ ಯಾವ ಬ್ರ್ಯಾಂಡ್ ಗಳ ಕ್ಯಾಮರಾಗಳು
0: ಅವಾಗ? 120 ಅಲ್ಲಿ 1-4G ಯಶಿಕಾ ಮೊಮಿಯ ಕ್ಯಾಮರಾ ಅಂದ್ರೆ ಡಬಲ್ ಆಕ್ಸೆಸ್ ಮಾಡ್ತಿತ್ತು, ಕಡೆಗೆ ರೋಲಿ ಫ್ಲೆಕ್ಸ್ ರೋಲಿ ಕಾರ್ಡ್ ತುಂಬಾ.
1: ಅದ್ರಲ್ಲಿ ಆ ಮಾಡೆಲ್ ಗಳೆಲ್ಲ ಯಾವ್ದು ಈಗ ಇಲ್ಲ?
0: ಆ ಮಾಡೆಲ್ ಇದೆ ನನ್ನ ಹತ್ರ ಇದೆ ಈಗ.
1: ನೀವು ತೆಗಿತ್ರ?
0: ಇಲ್ಲ, ಅದು ಏನು ಮಾಡ್ಲಿಕ್ಕೆ ಈಗ ಫಿಲ್ಮ್ ಇಲ್ಲ, ರೋಲ್ ಫಿಲ್ಮ್ ಇಲ್ಲ ಅಂತೆಲ್ಲ, ಅದು ಹಾಗೆ ಇದು ಮನೇಲಿ ಇಟ್ಟಿರ್ತೇನೆ.
1: ರೋಲ್ ಫಿಲ್ಮ್ ಅಲ್ಲಿ ಆಗಿನ ಕಾಲಕ್ಕೆ ನೀವು ಎಲ್ಲಿಂದ ತತ್ತಿದ್ರಿ? ಎಲ್ಲಿ
0: ನಾವು ಹೋಲ್ಸೇಲ್ ಅಲ್ಲಿ ಮಂಗಳೂರಿಂದ ಉಡುಪಿ ಅಂತ ತರ್ತಿತ್ತು, ಒಂದು ಬಾಕ್ಸ್ ಬಾಕ್ಸ್ ತರ್ತಿತ್ತು, ಮತ್ತೆ ಬೆಂಗಳೂರಿಂದ ತರಿಸ್ತಿದ್ದೆ ನಾವು, ಒಂದು 100 ಬಾಕ್ಸ್ ಇದು ತರ್ತಿತ್ತು 120 ಫಿಲ್ಮ್. ಅದರಲ್ಲಿ ಬೇರೆ ಬೇರೆ ಓರೋ ಕಂಪನಿ ಅಂತ ಹೇಳುವಂತದ್ದು ಅವಾಗ ತುಂಬಾ ಫೇಮಸ್, ಬ್ಲಾಕ್ ಅಂಡ್ ಫಿಲ್ಮ್ ಕಲರ್ ಫಿಲ್ಮ್ ಎಲ್ಲ ಬರ್ತಿತ್ತು ಅವಾಗ. ಇಲ್ಲೇ ಕುಂದಾಪುರದಲ್ಲೇ ಕೆಲವು ನಮ್ಮ ಇದರಲ್ಲಿ ಮೊದಲು ದಾಮೋದರ ಜನರಲ್ ಸ್ಟೋರ್ ಅಂತ ಹೇಳಿದ್ ಫೇಮಸ್, ಅಲ್ಲಿ ಸಹ ಈ 35mm ಎಲ್ಲ ಅವರು ರೋಲ್ ಮಾಡ್ತಿದ್ರು ಬ್ಲಾಕ್ ಅಂಡ್ ವೈಟ್ ರೋಲ್.
1: ಈ ಕಲರ್ ಫೋಟೋ ಕುಂದಾಪುರದಲ್ಲಿ ಯಾವತ್ತು ಇಂಟ್ರೊಡ್ಯೂಸ್ ಆಯ್ತು?
0: ಕಲರ್ ಫೋಟೋ ಸಾಧಾರಣ ನಾನು ಸ್ಟುಡಿಯೋ ಇಟ್ಟು ಒಂದು 10-15 ವರ್ಷ ನಂತರ, ನಾಲ್ಕದ ಒಂದು 12-10 ವರ್ಷ ನಂತರ ಅದು ಚಾಲ್ತಿಯಲ್ಲಿ ಬಂತು. ಅದ ನಂತರ ನಾವು ಅದು ಕಲರ್ ಫೋಟೋ ತೆಗಿತಿತ್ತು, ಬ್ಲಾಕ್ ಅಂಡ್ ತೆಗಿತಿತ್ತು, ಎರಡು ಫೋಟೋ ತೆಗಿತಿದ್ವು ರೋಲ್ ಫಿಲ್ಮ್ ಅಲ್ಲಿ.
1: ಸೊ ಈಗಿನ ಫೋಟೋ, ಈಗಿನ ಡಿಜಿಟಲೈಸೇಷನ್ ಫೋಟೋಗ್ರಫಿಯಲ್ಲಿ ಆಗಿನ ನಿಮ್ದು ಮ್ಯಾನ್ಯುವಲ್ ವರ್ಕ್ ಅವೆರಡು ಒಂದರಿಂದ ಒಂದಕ್ಕೆ ಚೇಂಜ್ ಆದಾಗ, ಮ್ಯಾನ್ಯುವಲ್ ನಿಂದ ಡಿಜಿಟಲೈಸೇಷನ್ ಆದಾಗ ಶ್ರೀನಿವಾಸ್ ಶೆಟ್ಟರಿಗೆ ಎಷ್ಟು ಕಷ್ಟ ಆಯ್ತು ಅಥವಾ ಎಷ್ಟು ಖುಷಿ ಆಯ್ತು?
0: ನಮ್ಗೆ ಆಕ್ಚುಲಿ ಸ್ವಲ್ಪ ಒಂದೇ ಲೆಕ್ಕದಲ್ಲಿ ನೋಡೋದು ಈಸಿ. ಈ ಡಿಜಿಟಲ್ ಸಿಸ್ಟಮ್ ಬಂದ ಮೇಲೆ ಕೆಲಸ ತುಂಬಾ ಕಡಿಮೆ, ಎಷ್ಟು ಫೋಟೋ ಬೇಕಾದ್ರೆ ತೆಗಿಬಹುದು. ಅವಾಗ ಆಕ್ಚುಲಿ ಖುಷಿ ನಮ್ಗೆ, ಮೊದಲು ಬ್ಲಾಕ್ ಅಂಡ್ ಇರುವಾಗಲೇ ಅದರಲ್ಲಿ ಇದ್ದಷ್ಟು ಖುಷಿ ಇಲ್ಲ, ಅದರಲ್ಲಿ ನಿರಂತರ ಕೆಲಸ ಇರ್ತಿತ್ತು, ಮತ್ತೆ ಕೆಲಸದಲ್ಲಿ ಶ್ರದ್ಧೆ ಇರ್ತಿತ್ತು, ಮತ್ತು ಆ ಬ್ಲಾಕ್ ಅಂಡ್ ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು, ಏನೋ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ,
1: ಒಟ್ರಾಶೆ
0: ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರಲ್ಲೊಂದು ಅದರದೇ ಆದ ಒಂದು ಮಹತ್ವ ಉಂಟು ಅದಕ್ಕೆ. ಹೀಗೆ ಬರ್ಬೇಕು, ಇಷ್ಟೇ ನೆಗೆಟಿವ್, ಇಷ್ಟೇ ಡೆನ್ಸಿಟಿ ಬರ್ಬೇಕು, ಪ್ರಿಂಟ್ ಅಲ್ಲಿ ಇದೇ ರೀತಿ ಕ್ವಾಲಿಟಿ ಬರಬೇಕು. ನಾವು ಅವಾಗ ಪ್ರಿಂಟ್ ಆಗಿ ಹೊತ್ತಿಗೆ ಎಲ್ಲರೂ ಒಂಚೂರು ಜಾಸ್ತಿ ಡಾರ್ಕ್ ಇರ್ಕಾದ್ರೆ ಅಲ್ಲೇ ನಾವು ಅದನ್ನ ಹರಿದು ಬಿಸಾಕ್ತಿತ್ತು, ನಿಗ್ಲೆನ್ ಮಾಡೋ ಹಂಗಿಲ್ಲ. ಆವಾಗ ನಾವು ಪ್ರಿಂಟ್ ಮಾಡುದು ಈ ಫೋಟೋಸ್ ಇಷ್ಟು ವರ್ಷ ಆದ್ರೂ ಈಗಲೂ ನಮ್ಮಲ್ಲಿ ಕಣ್ಣಿಗೆ ಅದು ಮೊನ್ನೆ ಅಷ್ಟು ತೆಗೆದಷ್ಟೇ ರೀತಿ ಆ ರೀತಿ
1: ಅನ್ಸುತ್ತೆ, ಅನಿಷ್ಠೆ ಕಾಣುತ್ತೆ.
0: ಮತ್ತೆ ಅದರಲ್ಲಿ ಕ್ವಾಲಿಟಿಯಲ್ಲೂ ಯಾವ ಒಂದು
1: ಕಾಂಪ್ರಮೈಸ್
0: ಇಲ್ಲ.
1: ಆದ್ರೆ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ ಕಲರ್ ಕರೆಕ್ಷನ್ ಅಥವಾ ಸ್ವಲ್ಪ ಅವಳು ಲಿಪ್ಸ್ಟಿಕ್ ಜಾಸ್ತಿ ಮಾಡೋ, ಮೇಕಪ್ ಜಾಸ್ತಿ ಮಾಡೋ, ಚಿನ್ನಿದ ಮೇಕಪ್ ಆತರ ಎಲ್ಲ ಆತಿಲ್ಲ?
0: ಅವಾಗ ನಾವು ಫಿನಿಶಿಂಗ್ ಮಾಡ್ತಿದ್ವಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮೇನ್ ಇರೋದು ಫಿನಿಶಿಂಗ್.
1: ಓಕೆ,
0: ಕೊನೆಗೆ ಅಂತದಲ್ಲ ಅದನ್ನ ಫಿನಿಶಿಂಗ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್.
1: ಹೆಂಗ್ ಅದು ಫಿನಿಶಿಂಗ್?
0: ನಾವು ಅದು ಬ್ರಷ್ ಅಲ್ಲಿ ಮಾಡ್ತಿದ್ವು, ಅದು 3-4 ಗ್ರೇಡ್ ಬ್ರಷ್ ಇರ್ತದೆ, ನಂಬರ್ 1, 2, 3 ಮತ್ತೆ ಪೆನ್ಸಿಲ್ ಅಲ್ಲೂ ಹಂಗೆ ತುಂಬಾ ಕ್ವಾಲಿಟಿ ವೀನಸ್ ಪೆನ್ಸಿಲ್ ಎಲ್ಲ ಇರ್ತದೆ, ಅದು ಪಾಯಿಂಟ್ ಶಾರ್ಪ್ ಮಾಡ್ತದೆ, ಇಷ್ಟು ಉದ್ದ ಮಾಡಿ ಶಾರ್ಪ್ ಮಾಡಿ ಪಾಯಿಂಟ್ ಪಿನ್ ಪಾಯಿಂಟ್ ಶಾರ್ಪ್. ಅದರಲ್ಲ ನೆಗೆಟಿವ್ ಅನ್ನು ನಾವು ಈ ಇಲ್ಲೆಲ್ಲ ಲೈನ್ ಬರುವಂತದ್ದು ಇದೆಲ್ಲ ಉಂಟಲ್ಲ,
1: ನೆಗೆಟಿವ್ ಅಲ್ಲೇ ಮಾಡುದು,
0: ನೆಗೆಟಿವ್ ಅಲ್ಲೇ ಮಾಡುದು.
1: ನಿಮ್ಗೆ ಕರೆಕ್ಟ್ ಗೊತ್ತಾಗ್ತಿತ್ತ?
0: ಗೊತ್ತಾಗ್ತಿತ್ತು, ಅದು ನಾವು ಅದು ಅದಕ್ಕೆ ಟಚಿಂಗ್ ಬಾಕ್ಸ್ ಅಂತ ಹೇಳಿದ್ದೆವು, ಅದು ಟಚಿಂಗ್ ಬಾಕ್ಸ್ 3 ಲೆವೆಲ್ ಅಲ್ಲಿ ನಾವು ಡೇ ಲೈಟ್ ಆದ್ರೆ ಜಸ್ಟ್ ಹೊರಗಿಟ್ಟು ಅದು ಗ್ಲಾಸ್ ಬರ್ತದೆ 2-3 ಗ್ಲಾಸ್, ಒಳಗಡೆ ಅದು ಇಂಡೋರ್ ಆದ್ರೆ ಒಂದು ಬಲ್ಬ್ ಇಡ್ತೇವೆ, ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕಿ ತೋರ್ಲಿಕ್ಕೆ, ಅದು ಹೊರಗಡೆ ಚೌಕ ಇದ್ರಲ್ಲಿ ಬರ್ತದೆ, ಅದ್ರಲ್ಲಿ ಹೊರಗಡೆ ಒಂದು ರಟ್ ಅಲ್ಲಿ ರೌಂಡ್ ಒಂದು ಫೇಸ್ ಮಾತ್ರ ತೋರುವಾಗ ನಮ್ಗೆ ಇದ್ರಲ್ಲಿ ನಾವು ನೋಡಿ ಅದನ್ನು ಅದು ಕರೆಕ್ಟ್ ನಮ್ಗೆ ಕಾಣ್ತದೆ ಎಲ್ಲೆಲ್ಲ ಲೈನಿಂಗ್ ಇದೆ ಅದನ್ನು ಫಿಲ್ಅಪ್ ಮಾಡ್ತಿದ್ ನಾವು, ಈ ಕೆನ್ನೆ ಇದರಲ್ಲಿ ಮೂಗಲ್ಲಿ ಶೇಡ್ ಈ ಶೇಡ್ ಈ ಶೇಡ್ ಎಲ್ಲವನ್ನು ಪೆನ್ಸಿಲ್ ಅಲ್ಲಿ ಸ್ಮೂತ್ ಆಗಿ ಟಚ್ ಮಾಡಿ ಆಮೇಲೆ ಅದು ಇನ್ನೊಂದು ಸೈಡ್ ಗ್ಲಾಸ್ ಸೈಡ್ ಅದರಲ್ಲಿ ಆ ಪಿಂಕ್ ಕರೆಕ್ಷನ್ ಮಾಡ್ತಿದ್ವಿ.
1: ಮತ್ತೆ ಆಗಲಿ ಕಾಲ ಇಷ್ಟಪ್ಪ ಮೇಕಪ್ ಎಲ್ಲ ಇರ್ಲಲ್ಲ ಮರ್ರೆ,
0: ಹೌದು
1: ಆಗೆಲ್ಲ ನ್ಯಾಚುರಲ್ ಆಗಿ ಇರ್ತಾ ಇದ್ರು, ಮದ್ಮಗಳು ಎಲ್ಲಾರು ಒಂಚೂರು ಪೌಡರ್ ಗಿನ್ ಬಡ್ಕೊಂಡ್ರೆ ಆಯ್ತೇನೋ, ನಿಮ್ಗೆ ಅಂತದ್ದೊಂದು ಎಕ್ಸ್ಟ್ರಾ ತೋರಿಸುವಂತದ್ದು
0: ಇರ್ಲಿಲ್ಲ.
1: ಈಗಾದ್ರೆ ಎಲ್ಲಾ ಅಂದ್ರೆ ಅಷ್ಟು ಲೈಕ್ ವರ್ಕ್ ಅಷ್ಟು ಲೈಕ್ ತೋರ್ಕ ಎಲ್ಲದೂ ಚಂದ ಕಾಣಕ
0: ಎಲ್ಲ ಕಂಪ್ಯೂಟರ್ ಅದರಿಂದ ಯಾವ ರೀತಿ ಕರೆಕ್ಷನ್ ಮಾಡ್ಬೋದು,
1: ಯಾರು ಹೆಂಗಿದ್ರು ಅಂದಿ ಆಕ್ಚುಲ್ ಕಾಂಬಕ್ಕೂ ಫೋಟೋದಂಗ್ ಕಾಂಬಕ್ಕೂ ತುಂಬಾ ಡಿಫ್ರೆನ್ಸ್, ನಿಮ್ದೆಲ್ಲ ನ್ಯಾಚುರಲ್
0: ನ್ಯಾಚುರಲ್. ಮತ್ತೆ ನಾವು ಅದರಲ್ಲಿ ಅವಾಗ ಮದುವೆದ್ರಲ್ಲೂ ನಾವು ನಮ್ಮ ಪ್ರಿಂಟಿಂಗ್ ಅಲ್ಲಿ ನಾವು ಕೈ ಚಳ್ಕ ತೋರಿಸ್ತಿತ್ತು, ಡಿಸೈನ್ ಮಾಸ್ಕ್ ಎಲ್ಲ ನಾವೇ ರೆಡಿ ಮಾಡಿ ಯಾವ್ದೋ ಒಂದು ಕಮಲದ ಹೂ ರೀತಿ ಮಾಡಿ ಅದರಲ್ಲಿ ಗಣ್ಯ ಅಂತೇವ್ರನ್ನ ಕೂರಿಸಿ ಅಂತದಲ್ಲಿ ನಾವು ಅಲ್ಲೇ ನಾವು ಅದಕ್ಕೆ ಡಿಸೈನ್ಸ್ ಶೀಟ್ ಸಿಕ್ತಿತ್ತು ಅವಾಗ ಬರ್ತಿತ್ತು, ಅದರಲ್ಲಿ ಅದರನ್ನ ಇಟ್ಟು ಮಾಸ್ಕ್ ಅಲ್ಲಿ ಇಟ್ಟು ಪ್ರಿಂಟ್ ಆಗ್ತಿತ್ತು ಬ್ಲಾಕ್ ಅಂಡ್ ವೈಟ್ ಅಲ್ಲಿ, ಡಬಲ್ ಇಮೇಜ್ ಬರುವಂಗೆ ತ್ರಿಬಲ್ ಇಮೇಜ್ ಬರುವಂಗೆ
1: ಅದೆಲ್ಲ
0: ಅವಾಗ ನಾವು ಪ್ರಿಂಟಿಂಗ್ ಅಲ್ಲಿ ಕೈ ಚಳ್ಕ ಮಾಡ್ತಿತ್ತು.
1: ಓಕೆ, ಅಲ್ಲ ಆ ಹೊತ್ತಿಗೆ ಮತ್ತೊಂದು ವಿಡಿಯೋ ಇಂಟ್ರೊಡ್ಯೂಸ್ ಆಯ್ತಲ್ಲ ನಿಮ್ಗೆ ಫೋಟೋ ದೊಟ್ಟಿಗೆ,
0: ಹೌದು
1: ಅದೇ ಹೆಂಗ ಅನಿಸ್ತು ನಿಮ್ಗೆ?
0: ಅದು ಅವಾಗ JVC ಕ್ಯಾಮರಾ, ಅವಾಗ ಅವಾಗ ಒಂದು ಕ್ಯಾಮರಾ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ನಮ್ಗೆ
1: ಭಾರ
0: ಅದರಲ್ಲಿ ರೆಕಾರ್ಡಿಂಗ್.
1: ಕ್ಯಾಮರಾ ಎಷ್ಟು ಕೆಜಿ ಇರ್ತಾಯ್ತು ಆಗಿದ್ದು?
0: ಅವಾಗ ಒಂದು ಕ್ಯಾಮರಾ ಸಾಧಾರಣ ಒಂದು 1.5-2 kg ಇರ್ತಿತ್ತು ಅಷ್ಟೇ, ಜಾಸ್ತಿ ಇರುತ್ತೆ. ಕೆಲವು ಮಮಿಯಾ ಅಂತೇಳಿ ಬರ್ತದೆ ಅದು ತುಂಬಾ ಒಂದು ಸಾಧಾರಣ 5-4.5 kg ಇರ್ತಿತ್ತು, ಅದ್ರ ಡಬಲ್ ಇಮೇಜ್ ಎಲ್ಲ ತೆಗಿತಿದ್ದೇವೆ ನಾವು, 2-3 ಇಮೇಜ್ ಎಲ್ಲ ಆ ಕ್ಯಾಮರಾದಲ್ಲಿ ತೆಗಿತಿತ್ತು. ನಮ್ಮ ನಾನು ಇರೋ ಛಾಯಾ ಸ್ಟುಡಿಯೋದಲ್ಲಿ ಸಮೇತ ಇದ್ದಿತ್ತು ಅವಾಗ ಆ ಕ್ಯಾಮರಾ ಇದ್ದಿತ್ತು, ಈಗ ಗೊತ್ತಿಲ್ಲ ಅದು ಏನಾಯ್ತು. ಮತ್ತೆ ನಮ್ಮ ದೊಡ್ಡ ಕ್ಯಾಮರಾ ಎಲ್ಲ ನಾವು ಯೂಸ್ ಮಾಡಿದ್ವಿ, ಫೀಲ್ಡ್ ಕ್ಯಾಮರಾ, ಫೀಲ್ಡ್ ಕ್ಯಾಮರಲ್ಲಿ ನಮ್ಮ ಸ್ಲೈಡ್ಸ್ ಫಿಲ್ಮ್ ಹಾಕಿ ತೆಗಿಲಿಕ್ಕೆ, ಸ್ಲೈಡ್ಸ್ ಫಿಲ್ಮ್. ಈಗ ಪಾಸ್ಪೋರ್ಟ್ ಸೈಜ್ ಬೇಕಾದ್ರೆ ಬೀಟ್ ಸೈಜ್ ಅನ್ನು ಒಂದು ಫಿಲ್ಮ್ ಸ್ಲೈಡ್ ಅಲ್ಲಿ ಹಾಕಿ ಪಾರ್ಟಿಷನ್ ಮಾಡಿ ತೆಗಿತಿತ್ತು, ಎರಡೆರಡು ಫೋಟೋ ತೆಗಿತು, ಪಾರ್ಟಿಷನ್ ಅರ್ಧ ಪಾರ್ಟಿಷನ್ ಮಾಡುದು, ಈ ಸೈಡ್ ತೆಗೋದು, ನೆಕ್ಸ್ಟ್ ತೆಗುವಾಗ ಆ ಪಾರ್ಟಿಷನ್ ಈಚೆ ಇಟ್ಟು ಈ ಸೈಡ್ ತೆಗೋ ಅಂತ. ಅವಾಗ ಬರೀ ಕ್ಯಾಪ್ ಸಿಸ್ಟಮ್, ಕ್ಯಾಪ್ ಸಿಸ್ಟಮ್, ಜಸ್ಟ್ ಒಂದು ಎರಡು ಸೆಕೆಂಡ್. ಅದನ್ನಂತೆಲ್ಲ ಈ ಕಾಂಪೋಸಿಟರ್ ಲೆನ್ಸ್ ಎಲ್ಲ ಬಂತು, ಯಾವ್ದು ರಿಲೀಸ್ ಮಾಡುವಂತದ್ದು, ಶಟರ್ ಇದು ಮಾಡುವಂತದ್ದು. ಅದ್ರಲ್ಲಿ ನಾವು ಸಣ್ಣ ಸಣ್ಣ ಫೋಟೋ, ಯಾವ್ದೇ ಫೋಟೋವನ್ನು ಅದನ್ನೆಲ್ಲ ಫೋಟೋ ತೆಗಿತಿತ್ತು, ಅದ್ರಲ್ಲಿ ರಿಕಾಪಿ ಮಾಡ್ತಿತ್ತು. ಅವಾಗ ಆ ಸಿಸ್ಟಮ್ ಇದ್ದಿತ್ತು ಅದ್ರಲ್ಲಿ.
1: ಆಗ ನೀವು ಎಷ್ಟು ಚಾರ್ಜ್ ಮಾಡ್ತಾ ಇದ್ರಿ ಆಗ ಒಂದು ಆಲ್ಬಮ್ ಇರ್ಬೋದು ಅಥವಾ ಒಂದು ಫೋಟೋ?
0: ಅವನ್ ಪಾಸ್ಪೋರ್ಟ್ ಸೈಜ್ ಸಾಧಾರಣ ಒಂದು 20 ರೂಪಾಯಿ ಇದ್ದಿತ್ತು, ನಾನು ಇದು ಮಾಡೋತ್ತಿಗೆ 20 ರೂಪಾಯಿಂದ 25 ರೂಪಾಯಿ ಅಂತಾಗಿ ಒಂದು 5 ಬ್ಲಾಕ್ ಅಂಡ್ ವೈಟ್ಗೆ ಅಂತಾಗಿ ಒಂದು 5-5 ರೂಪಾಯಿ ಜಾಸ್ತಿ ಆಯ್ತು ಅಷ್ಟೇ.
1: ಮತ್ತೆ ಇದಕ್ಕೆಲ್ಲ
0: ಉಳಿದದ್ದೆಲ್ಲ ಅದು ಬ್ಲಾಕ್ ಅಂಡ್ ವೈಟ್ ಕ್ಯಾಬಿನೆಟ್ ಸೈಜ್ ಅಂತ ಹೇಳಿ ಮಾಡ್ತೀವಿ, ಮಿನಿಮಮ್ ಕ್ಯಾಬಿನೆಟ್ ಸೈಜ್. ಕ್ಯಾಬಿನೆಟ್ ಸೈಜ್ಗೆ ನಾವು ಆವಾಗಲೇ ಸಾಧಾರಣ ಒಂದು 40 ರೂಪಾಯಿ ಚಾರ್ಜ್ ಮಾಡ್ತಿತ್ತು ಒಂದಕ್ಕೆ.
1: ಓಕೆ ಓಕೆ. ಸೊ ಈ ಅದರೊಟ್ಟಿಗೆ ನಿಮಗೆ ವಿಡಿಯೋ ಇಂಟ್ರೊಡ್ಯೂಸ್ ಆದಾಗ ಈ ಮದಿ ಮನೆಗೆ ವಿಡಿಯೋ, ಮನೆಯಕ್ಕಲ ಮನೆಯಲ್ಲ ಅಂತ ಇಲ್ಲ, ಮದಿ ಮನೆಗೆ ಒಂದು ವಿಡಿಯೋ ಬಂತು. ಸೊ ಅದು ಹ್ಯಾಂಗ್ ಅನಿಸ್ತು ನಿಮ್ಗೆ?
0: ಅವಾಗ ಮದಿ ಮನೇಲಿ ವಿಡಿಯೋ ನಾವು ಇದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ತೆಗಿತಿತ್ತು. ಅವಾಗ ಬರೇ ಎಷ್ಟು ಒಂದು 3 ರೋಲ್ 4 ರೋಲ್ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ 2 ರೋಲ್ ಒಂದು 10-12 ರೋಲ್ ಮ್ಯಾಕ್ಸಿಮಮ್ ದೊಡ್ಡ ಆರ್ಡರ್ ಅಂದ್ರೆ. ಅವಾಗ ಅದ್ರಲ್ಲಿ ಎಲ್ಲ ಒಂದೊಂದೇ ಫೋಟೋ, ಪ್ರತಿ ಒಂದು ಒಂದೊಂದೇ ಫೋಟೋ ತೆಗಿತಿತ್ತು.
1: ನೀವು ದೊಡ್ಡ ಆರ್ಡರ್ ಚಿಕ್ಕ ಆರ್ಡರ್ ಅನ್ನೋದನ್ನ ಮೊದಲೇ ಕನ್ಫರ್ಮ್ ಮಾಡ್ಕೊಂಡಿರ್ತಿದ್ರೆ ಇಷ್ಟು ರೇಟ್
0: ಅಲ್ಲ, ಮೊದ್ಲೇ ನಾವು ಹೇಳ್ತಿತ್ತು ಅದು ಬಂದ್ಕೊಳ್ಳಿ ಇಂತಿಷ್ಟೇ ಇಂತ ರೇಟ್ ಅಂತ ಹೇಳ್ತಿತ್ತು. ಅವಾಗ ಮಿನಿಮಮ್ ಸೆಲೆಕ್ಟೆಡ್ ಫೋಟೋಸ್ ಮತ್ತು ಗ್ರೂಪ್ ಫೋಟೋಸ್ ಎಲ್ಲ ಯಾವ್ದು ಜಾಸ್ತಿ ಇಲ್ಲ, ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆದ್ರೆ ಅವಾಗ ಈ ಟಾಕೀಸ್ ಅಲ್ಲೆಲ್ಲ ಮದುವೆ ಆಗ್ತಿತ್ತು.
1: ಹೌದೌದು, ಥಿಯೇಟರ್ಗಳು
0: ಇಲ್ಲಿ ಎಲ್ಲ ಥಿಯೇಟರ್ಗಳು ಮದುವೆ ಆಗ್ತಿತ್ತು. ಏನೋ ಸುರು ಮಾಡ್ರು 11-12 ಗಂಟೆ ಮುಹೂರ್ತ ಅಂತ ಹೇಳ್ರೆ ನಾವು 11:30 ಹೋದ್ರೆ ಸಾಕು, ಅಲ್ಲಿ ಸಾಕಾಗ್ತಿತ್ತು.
1: ಈಗಿನ ತರ ಮರದಡಿ ಫೋಟೋ ತೆಗೆದು
0: ಅದೇನಿಲ್ಲ, ಏನಿಲ್ಲ, ಡೈರೆಕ್ಟ್ ಟಾಕೀಸ್ ಒಳಗೆ ಒಂದು ಕಾಲ್ ತೋರಿಸುವುದು, ಆಮೇಲೆ ಕಾಲ್ ತೋರಿಸುವುದು, ಬಳೆ ತೋರಿಸೋದು ಸಮೇತ ಇರ್ಲಿಲ್ಲ.
1: ಹೌದಾ?
0: ಸಂಕಲ್ಪ ಮಾಡುದು, ಸಂಕಲ್ಪ ಹಾಕೊಳ್ಳಿ ಇಬ್ರು ಮಾಲೆ ಹಾಕೋದು, ಎರಡೇ ಫೋಟೋ ದಾರೆದ ಫೋಟೋ, ಒಂದೇ ಫೋಟೋ ದಾರೆದ್ದು, ದಾರೆ ಫೋಟೋ ಆದ ನಂತರ ಆರತಿ ಮಾಡುದು, ಅವ್ರ ಇಬ್ಬರದ್ದು ಕಪಲ್ಸ್ ಒಂದ್ ಎರಡು ಫೋಟೋ, ಅವ್ರ ಫ್ಯಾಮಿಲಿ ಒಂದ್ ಎರಡು ಗ್ರೂಪ್ ಆಯ್ತು. ಅಷ್ಟೊಂದು 1.5 ಗಂಟೆ ಆಗ್ತದೆ, 1.5 ಗಂಟೆ ನಾವು ಹೋಗ್ಬೇಕು, ಹೊರಗೆ ಹೋಗ್ದಿದ್ದೆ ಅವರು ಬಾಗಿಲು ಹಾಕಿ ಬಿಡ್ತಾರೆ. 2 ಗಂಟೆ ಫಿಲ್ಮ್ ಶೋ ಶುರು ಆಗ್ಬೇಕು, ಏನಿದೆ ನಾವು ಹೊರಗಡೆ ಹೋಗಿ ತೆಗಿಬೇಕಷ್ಟೇ.
1: ನೀವು ಹೊರಗಡೆ ಎಲ್ಲ ಫೋಟೋ ತೆಗಿತಿದ್ರ? ಪೋಸ್ ಕೊಡ್ಸಿ ಪೋಸ್ ಕೊಡ್ಸಿ.
0: ಅವಾಗ ಇಲ್ಲ, ಅವಾಗ ಒಳಗಡೆ ತೆಗೆದಷ್ಟೇ ಬಿಟ್ರೆ ಬೇರೆ ಈ ಕಲಾಮಂದಿರದಲ್ಲಿ ಯಾವಾಗ ಪ್ರಾರಂಭ ಆಯ್ತು ಅದನ್ನ ನಂತರ ನಾವು ಚೇಂಜ್ ಆಯ್ತು, ಅದು ಸ್ವಲ್ಪ
1: ಚೇಂಜ್ ಆಯ್ತು. ಈಗ ಆಗಿನ ಕಾಲದ ಮೊದಲ ಫೋಟೋ ನೀವು ಇಷ್ಟು ಫೋಟೋ ತೆಗೆದು ಹೇಳ್ರಲ್ಲ, ಎಷ್ಟು ಚಾರ್ಜ್ ಆಗ್ತಿದ್ದು ಕಲರ್ ಫೋಟೋ, ಬ್ಲಾಕ್ ಅಂಡ್ ವೈಟ್ ಫೋಟೋ?
0: ಅವಾಗ ಕಲರ್ ಮದುವೆ ಫೋಟೋ ಅಂತ ಹೇಳಿದ್ರೆ ಏನಿಲ್ಲ, ಹೆಚ್ಚು ಅಂತ ಹೇಳಿದ್ರೆ ಒಂದು 2,000 ರೂಪಾಯಿ 3,000 ರೂಪಾಯಿ 2,000 ರೂಪಾಯಿ ಅಂದ್ರೆ ಜಾಸ್ತಿ.
1: ಓಕೆ.
0: ಸ್ಟಾರ್ಟಿಂಗ್ ಅಲ್ಲಿ ಕಲರ್ ಫೋಟೋ ಅಂತ ಹೇಳಿದ್ರೆ ಅವಾಗ ಕಲರ್ ಫೋಟೋ ತೆಗೆದು 4x6 ಮಾಡಿ ಕೊಡ್ತಿತ್ತು. ನೀವು ಹೇಳ್ತೇವೆ ಒಂದು 3,000 ರೂಪಾಯಿ 3-4 ಸಾವಿರ ಒಳಗೆ
1: ಕಾಸ್ಟ್ಲಿ ಕಲರ್ ಫೋಟೋ.
0: ಹೌದು, ಒಂದೇ ಸಾಧಾರಣ ಕಾಸ್ಟ್ಲಿ ಬ್ಲಾಕ್ ಅಂಡ್ ಫೋಟೋ ಕಾಸ್ಟ್ಲಿ.
1: ಹೌದಾ?
0: ಹೌದು, ಬ್ಲಾಕ್ ಅಂಡ್ ಫೋಟೋಗೆ ರೇಟ್ ಜಾಸ್ತಿ.
1: ಅದ್ಯಾಕೆ?
0: ಯಾಕಂದ್ರೆ ಆ ಪೇಪರ್ ಕ್ವಾಲಿಟಿ ಎಲ್ಲ ಜಾಸ್ತಿ ರೇಟ್ ಅದಕ್ಕೆ.
1: ಅದಕ್ಕೆ ಒಂದು ಯಾವ್ದೇ ಒಂದು ಹಳೆ ಮನೆಗವ್ರೆ ಈ ಹಳೆ ಫೋಟೋ ಅಲ್ಲಿ ಇರತ್ಕೊಂಡು ಬ್ಲಾಕ್ ಅಂಡ್ ವೈಟ್,
0: ಬ್ಲಾಕ್ ಅಂಡ್
1: ಇವತ್ತಿಗೂ ಅದು ತುಂಬಾ,
0: ಇವತ್ತಿಗೂ ಅದು ಜೀವಂತವಾಗಿ ಉಂಟದ್ದು. ಇನ್ನು ಅದು ಇನ್ನು ನನ್ನ ಲೆಕ್ಕದ ಇನ್ನೊಂದು 25 ವರ್ಷ ಹೋದ್ರೆ ಏನು ಹಾಳಾಗುದಿಲ್ಲ ಅದು.
1: ಬಟ್ ಆ ದಿನಗಳು ಇನ್ನು ವಾಪಸ್ ಬರ್ಲಿಕ್ಕಿಲ್ಲ.
0: ಇಲ್ಲ ಇಲ್ಲ, ಬ್ಲಾಕ್ ಅಂಡ್ ವೈಟ್ ಆ ದಿನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಏನು, ಯಾಕಂದ್ರೆ ಈಗ ಪೂರ್ತಿ ಚೇಂಜ್ ಆಗಿ ಹೋಗಿದೆ. ಇನ್ನು ಈಗ ಅಂತ ಹೇಳ್ರ ಈಗ ಇನ್ನು ಪ್ರಿಂಟಿಂಗ್ ಆಲ್ಬಮ್ ಮಾಡುವ ಸಂಖ್ಯೆ ಕಮ್ಮಿ ಆಗಿದೆ. ಈಗ
1: ಆಲ್ಬಮ್ ಮಾಡೋರ್ದು,
0: ಈಗ ಆಲ್ಬಮ್ ಮಾಡೋರ ಸಂಖ್ಯೆ 50% ಕಮ್ಮಿ ಆಗಿದೆ ಅಂತ ಹೇಳ್ಬಹುದು.
1: ಹೌದಾ?
0: ಯಾಕಂತ ಹೇಳ್ರೆ ಯಾರಿಗೂ ಅದೊಂದು ಆಲ್ಬಮ್ ನೋಡುವಂತ ಒಂದು ತಾಳ್ಮೆ ಇಲ್ಲ.
1: ಅದಂತೂ ಸತ್ಯ,
0: ತಾಳ್ಮೆ ಇಲ್ಲ. ಹಾಗಾಗಿ ಬರೇ ತೆಗೆದುಕೊಟ್ರೆ ಎಕ್ಸ್ಪೋಸ್ ಮಾಡಿಕೊಟ್ರೆ ಸಾಕಂತ ಹೇಳುವ ಮಟ್ಟಿಗೆ ಬಂದಿದೆ.
1: ಫೋಟೋ ಎಂತ ಕೇಳಿ, ಸ್ಟೇಟಸ್ ಹಾಕಂಕೆ, ಸೋಷಿಯಲ್ ಮೀಡಿಯಾಕ್ ಹಾಕುಕೆ, ಅದು ಅವ್ರು ಬಂದು ಉಂಬಕ್ಕೆ ಬಂದವ್ರನ್ನ ಮತ್ತೊಬ್ಬರನ್ನೆಲ್ಲ ಇವ್ರು ಫೋಟೋ ಹಾಕುದೇನು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಅವ್ರ ಗಂಡ ಅವ್ರು ಹೆಂಡತಿದ ಫೋಟೋ, ಅವ್ರ ಮನೆ ಯಾರು ಇಂಪಾರ್ಟೆಂಟ್ ಇದ್ರೆ ಅವ್ರ ಫೋಟೋ ಅಷ್ಟೇ ಬೇಕು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಫೋಟೋಗಳನ್ನ ಅವ್ರು ಎಲ್ಲೇ ತೋರ್ಸೋಕೆ ಹೋಗ್ಲಿಕ್ಕಿಲ್ಲ. ಸೊ ಇಷ್ಟು ಫೋಟೋ ಸಾಕು
0: ಸಾಕಂದ್ರೆ. ಮತ್ತೆ ಈಗ ಈ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಬಂದ ನಂತರ ಫೋಟೋಗ್ರಾಫ್ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಯಾವುದು ಅವರು ಫೋಟೋಗ್ರಾಫರ್ ಅಗತ್ಯ ಇಲ್ಲ ಅಂತೇಳಿ ಈಗ ಮೊದ್ಲು ನಾವು ಸ್ಟಾರ್ಟಿಂಗ್ ಮದುವೆದೆಲ್ಲ ಕಲರ್ ಫೋಟೋ ತೆಗೋವಾಗ ಅವಾಗೆಲ್ಲ ಸಣ್ಣ ಸಣ್ಣ ಕ್ಯಾಮರಾಗಳೆಲ್ಲ ತುಂಬಾ ಬರ್ತಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು ಕ್ಯಾಮರಾ ಸಮೇತ ನಮ್ಮ ಎದುರಿಗೆ ಇಲ್ಲ.
1: ಅಲ್ಲ ಮಾರ್ರೆ, ನಿಮ್ದು
0: ಬರೀ ಮೊಬೈಲ್ ಬಿಟ್ರೆ ಮೊಬೈಲ್ ಅಲ್ಲೂ ಒಳ್ಳೊಳ್ಳೆ ಮೊಬೈಲ್ ಇದ್ರಿಂದ
1: ಮತ್ತೆ
0: ಮೊಬೈಲ್ ತೆಗೆದು ಸಾಕಾಗ್ತದೆ.
1: ನಿಮ್ ಕ್ಯಾಮ್ರದ ಕ್ವಾಲಿಟಿನ ಮೊಬೈಲ್ ಕೊಡ್ತಿದೆ.
0: ಹೌದು,
1: ನೀವು ಹೊಸ ದೊಡ್ಡದು ಹೊತ್ಕೊಂಡು ತಿರುಗುದು ಬೇಡ.
0: ಅಂತ ಮೆಗಾ ಪಿಕ್ಸೆಲ್ ಜಾಸ್ತಿ ಬರೋ 50-60 ಮೆಗಾ ಪಿಕ್ಸೆಲ್ ಅಂತ ಮೊಬೈಲ್ ಬಂದ್ರಿಂದ ಅದು ಅವಶ್ಯಕತೆ ಏನು ಯಾವ್ದು. ಈಗ ಮೊದಲು ನಾನು ಪೇಪರ್ ಗೆಲ್ಲ ಕೊಡ್ತಿದ್ದೆ, ಎಲ್ಲಾ ಪೇಪರ್ ಕುಂದಪ್ರಭಾ, ವಿಜಯ ಕರ್ನಾಟಕ, ಉದಯವಾಣಿ ಪೇಪರ್ ಫೋಟೋಸ್ ನಾನು ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ಮತ್ತು ಫ್ರೀಯಾಗಿ ಫೋಟೋ ಕೊಡ್ತಿದ್ದೆ ಅವ್ರಿಗೆ. ನಾವು
1: ಫ್ರೀಯಾಗಿ
0: ಕೊಡ್ತಿದ್ದೆ, ಯಾಕಂದ್ರೆ ನಮ್ಮ ಹೆಸರು ಬರ್ತದೆ ಸುಮಾರ್ ಡಿಜಿಟಲ್ ಸ್ಟುಡಿಯೋ ಅಂತ. ಆವಾಗ ನಮ್ಮ ಈ ಕೆಲವು ಛಾಯಾಗ್ರಾಹಕರು ತೆಗೆದ ಫೋಟೋ ಮಾತ್ರ ಪತ್ರಿಕೆಗಳಲ್ಲಿ ಬರ್ತಿತ್ತು, ನಿಮ್ಗೆ ಯಾವ ಮೊಬೈಲ್ ಇರ್ಲಿಲ್ಲ. ಈಗ ನಿಮ್ಗೆ ಯಾವ ಮೊಬೈಲ್ ಯಾವ್ದೇ ರೀತಿ ಫೋಟೋ ಇಲ್ಲ ಹಾಕ್ತಾರ. ಮ್ಯಾಕ್ಸಿಮಮ್ ಫೋಟೋಸ್ ಎಲ್ಲ ಮೊಬೈಲ್ ತೆಗೆದ ಫೋಟೋವೇ ಬರೋದು ಬಿಟ್ಟರೆ
1: ಒಬ್ಬ ಫೋಟೋಗ್ರಾಫರ್ಗೆ ಯಾವ ಸೆನ್ಸ್ ಇರಬೇಕು. ನಾನು ಮೊನ್ನೆ ಪೇಪರ್ ಅಲ್ಲಿ ಒಂದು ನ್ಯೂಸ್ ಕಂಡೆ, ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಸಾಲಿಗ್ರಾಮದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ಜನಸಾಗರ ತರ ಸಾಗರ ಅಂತ ಇತ್ತು. ಫೋಟೋಕಾಂತಿ ಅಲ್ಲಿ ರೋಡ್ ಮೇನ್ ರೋಡ್ ದಾಟದ ಹಾಕಿ 4 ಜನ ಇದ್ರು. ಭಕ್ತರ ಸಾಗರ ಇಲ್ಲ ಅಲ್ಲಿ, 20 ಫೋಟೋ ಯಾವ್ದು ತೆಗೆದವ್ರ 4 ಜನ ಆಚೆ ದಾಟ್ತಿದ್ರು ಆ ಫೋಟೋ ಹಾಕಿದ್ರು. ಒಬ್ಬ ಫೋಟೋಗ್ರಾಫರ್ಗೆ ಯಾವ ತರದೊಂದು ಸೆನ್ಸ್ ಇರಬೇಕು ಫೋಟೋ ತೆಗೆಯೋತಿ.
0: ನಾವು ಮೊದ್ಲು ಫೋಟೋಗ್ರಾಫರ್ ಆಗಿ ನಮ್ಮ ಟೈಮ್ ಸೆನ್ಸ್ ಒಂದು ಮೊದ್ಲು ಬೇಕು. ಸಮಯ ಪ್ರಜ್ಞೆ ಉಂಟಲ್ಲ, ನಾನು ಮೊದ್ಲಿಂದ ಆ ಸಮಯ ಪ್ರಜ್ಞೆಯನ್ನು ಈಗಿನ ತನಕ ಪಾಲಿಸ್ಕೊಂಡು ಬಂದಿದ್ದೇನೆ.
1: ಈ ಸಮಯ
0: ಯಾವ್ದೊಂದು ಕಾರ್ಯಕ್ರಮದಲ್ಲಿ, ಒಂದು ಕಾರ್ಯಕ್ರಮ 9 ಗಂಟೆ ಸ್ಟಾರ್ಟ್ ಅಂತ ಹೇಳಿದ್ರೆ ನಾವು ಒಂದು 1/2 ಗಂಟೆ ಮೊದ್ಲಲ್ಲಿ ಇರ್ಲೇಬೇಕು, ಇರ್ಲೇಬೇಕು. ನಾವು ಯಾವಾಗ ಅವರು ನಮ್ಮನ್ನು ಕಾಯಬಾರ್ದು, ನಾವು ಹೋಗಿ ಕಾಯ್ಬೇಕು. ಯಾವುದೇ ಮದುವೆ ಕಾರ್ಯಕ್ರಮದಲ್ಲಾದರೂ ನಾವು ಒಂದು 1/2 ಗಂಟೆ ಮುಂಚಿತವಾಗಿ ಇರ್ಬೇಕು. ಮತ್ತೆ ಆದಷ್ಟು ನಾವು ಆಡಿಯನ್ಸ್ ಅನ್ನು ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಈ ಕಾರ್ಯಕ್ರಮ ಫೋಟೋ ತೆಗೆದ ಸ್ವಲ್ಪ ಸೈಡ್ ನಿಲ್ಬೇಕು, ಇಲ್ಲ ಅಂತ ಹೇಳಿದ್ರೆ ಎದುರು ಆಡಿಯನ್ಸ್ ಕೂತ್ಕೊಂಡವರೆಲ್ಲ ನೀವು 4-5 ಜನ ಫೋಟೋಗ್ರಾಫರ್ ನಿಮ್ ಬೆನ್ನೇ ತೋರ್ತದೆ ಅಂತೇಳಿ.
1: ಅಲ್ಲ ನಿಮ್ ಕಾಲದಲ್ಲ
0: ಅವಾಗ ನಾವು
1: ಈಗ
0: ಒಂದು ಕಾರ್ಯಕ್ರಮಕ್ಕೆ 4-5-6 ಜನ ಫೋಟೋಗ್ರಾಫರ್ ಇದ್ರಿಂದ
1: ಅವ್ರಾಯ್ತಲ್ಲ, ಅವ್ರೊಟ್ಟಿಗೆ ಮತ್ತೆ ಫೋಟೋ ತೆಗಿಯೋರು ಬೇರೆ ಮೊಬೈಲ್ ಹಂಗೆ
0: ಮೊಬೈಲ್ ಎಲ್ಲ. ಹೌದು,
1: ಇವ್ರು ಬಂದು ಕೂತರಿಗೆಲ್ಲ ಅವ್ರು ಬೆನ್ನೇ ಸೈ
0: ಬೆನ್ನೇ ಸೈ ಅದರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಬಾರಿ ಕಷ್ಟವೇ ಆಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವ್ರದಾದಂತ ಫೋಟೋ ತೆಗಬೇಕು ಆಸೆ ಇದೆ, ಆ ಸಮಯಕ್ಕೆ ಸರಿಯಾಗಿ ಫೋಟೋ ತೆಗಬೇಕಂತ ಹೇಳಿದ್ದೆ. ನಾವು ಎಲ್ಲೇ ಹೋಗಿ ಸೈಡ್ ಅನ್ನು ತೆಗಿಲಿಕ್ಕೆ ಆಗುದಿಲ್ಲ.
1: ಫೋಟೋ ತೆಗೆದ್ರೆ ಸೆಂಟರ್ ಬರಕ್ಕೆ
0: ಬರ್ಲೇಬೇಕು, ಬರ್ಲೇಬೇಕು. ಬಟ್ ಕೆಲವೊಂದು ಸಮಯ ನಾವು ಅದನ್ನ ಸ್ವಲ್ಪ ಬೇರೆ ಸಮಯದಲ್ಲಿ ನಾವು ಸ್ವಲ್ಪ ಆಡಿಯನ್ಸ್ ಗೆ
1: ಬಿಟ್ಟು ಕೊಟ್ರೆ
0: ಒಳ್ಳೇದು.
1: ಈಗ ನೀವು ಸಮಯ ಪ್ರಜ್ಞೆ ಅಂದ್ರೆ ಫೋಟೋಗ್ರಾಫರ್ ಯಾವತ್ತು 1/2 ಗಂಟೆ ಮುಂಚೆ ಇರ್ಕ, ಇಲ್ಲ ದಿಬ್ಬಣ ಹೋದ್ಮೇಲೆ ಫೋಟೋಗ್ರಾಫರ್ ಬಂದ ಅಂತ ಉಪಯೋಗ ಇಲ್ಲ
0: ಇಲ್ಲ ಇಲ್ಲ.
1: ಸೊ ನೀವು ಎಂತೆಂತ ಸಂದರ್ಭದಲ್ಲಿ ಫೋಟೋ ತೆಗೆಯುವಾಗ ನಿಮ್ಗೆ ಮುಜುಗರ ಆಯ್ತು ಅಥವಾ ಕಷ್ಟ ಅನಿಸ್ತ, ಆ ತರ ಸಂದರ್ಭಗಳು ಯಾವ್ದಾದ್ರು ಇದ್ವಾ?
0: ಇಲ್ಲ ಇಲ್ಲ, ಮೊದ್ಲು ನಾವು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗುವಾಗ ಅದರ ನಂತರದಲ್ಲಿ ಸ್ವಲ್ಪ ಕೆಲವೊಮ್ಮೆ ನಮ್ಗೆ ಎಲ್ಲ ಈ ಪುರೋಹಿತರದೆಲ್ಲ ಸ್ವಲ್ಪ
1: ನಿಮ್ಗೆ ಮತ್ತೆ ಅವ್ರಿಗೆ ಜಗಳ ಆಗ್ತಿತ್ತ?
0: ಹೌದೌದು, ಅದು ನ್ಯಾಚುರಲ್ ಆಗಿ ಎಲ್ರಿಗೂ.
1: ಯಾಕಂದ್ರೆ ಹಂಗೆ
0: ಆವಾಗದಿಂದ ಈಗ ಇಲ್ಲ, ಆವಾಗ ಸ್ವಲ್ಪ ಜಾಸ್ತಿ.
1: ಈಗ ಈ ಮದುವೆ ಮಾಡಿಸೋದು ಪುರೋಹಿತರಲ್ಲ ಫೋಟೋಗ್ರಾಫರ್
0: ಅಲ್ಲ, ಈಗ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದೆ ಪುರೋಹಿತರಿಗೆ ಯಾವ ಕ್ಷಣದ ಯಾರು ತೆಗಿಬೇಕಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಅವರು ಅದನ್ನ ಏನು ಮೊದ್ಲೆಲ್ಲ ಆದ್ರೆ ಸ್ವಲ್ಪ ನೀವು ಸ್ವಲ್ಪ ಸೈಡ್ ನಿಂತೆಗಿ ಆಚೆ ನಿಂತೆಗಿರಿ ಎಲ್ಲ ಹೀಗೆಲ್ಲ ಹೇಳ್ತಿದ್ರು. ಅವಾಗ ಸ್ವಲ್ಪ ಕ್ಲಾಶ್ ಆಗ್ತಿತ್ತು, ಯಾಕಂದ್ರೆ ನಮ್ಗೆ ನಮ್ಗೆ ಸರಿಯಾದ ಸಮಯಕ್ಕೆ ಫೋಟೋ ತೆಗಿಬೇಕಂತೇಳಿ. ಯಾಕಂತ ಹೇಳಿದ್ರೆ ನಮ್ಮನ್ನು ಕೇಳೋರಿದ್ದಾರೆ,
1: ನಿಮ್ಮ ಕೆಲಸ ನೀವು
0: ಮಾಡ್ತೀರಾ, ನಮ್ಮ ಕೆಲಸ ನಾವು ಮಾಡ್ಬೇಕು. ನೀವು ನಂತರ ಫೋಟೋ ತೆಗಿದಂತ ಹೇಳ್ರೆ ಅದು ಆಗುದಿಲ್ಲ. ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ದಾರಿಯಲ್ಲ ಆದಂತ ಮತ್ತೆ ತೆಗಿದಂತ ಹೇಳ್ರೆ ಆಗುದಿಲ್ಲ. ಅದು ಸರಿ, ನಮ್ಗೆ ಆ ಮೂರ್ತ ಟೈಮಿಗೆ ಸರಿಯಾದ ಸಮಯಕ್ಕೆ ನಮ್ಗೆ ಆ ಕ್ಲಿಪ್ಪಿಂಗ್ ಸಿಗಬೇಕು. ಅದರಿಂದ ನಾವು ತೆಗಿಲೇಬೇಕಾಗ್ತದೆ. ಕೆಲವು ಸಮಯ ನಮ್ಗೆ ಅವ್ರಿಗೂ ವಾದ ವಿವಾದ ಆದದುಂಟು, ಬಟ್ ಆ ಮೂಮೆಂಟ್ ಮಾತ್ರ ಕಡೆಗಿಲ್ಲ.
1: ಕೆಲವರು ಮನೆಗೆಲ್ಲ ಹೋಗಿ ನೀವು ಫೋಟೋ ತೆಗೆಯುದು, ಈ ಮನೆಗೆ ಹೋಗುವ ವಿಷಯಗಳಲ್ಲಿ ಅಥವಾ ಅದ್ರಲ್ಲಿ ಏನಾದ್ರೂ ಇದೆಯಾ ನಿಮ್ಗೆ ಫೋಟೋಗ್ರಾಫರ್ ಆಗಿ? ಕೆಲವ್ರು ಮನೆಗೆ ಹೋಗ್ತಿಲ್ಲ ಹಂಗಲ್ಲ.
0: ಇಲ್ಲ, ನಾವು ಅವಾಗ ನನ್ನ ಪೀರಿಯಡ್ ಎಲ್ಲ ಅಂದ್ರೆ ಒಂದು ಫೋಟೋ ಆದ್ರೂ ಸಮೇತ ನಾನು ಎಲ್ಲಿ ಬೇಕಾದ್ರೆ ಹೋಗಿ ತೆಗೆದು ಬರ್ತಿದ್ದೆ. ಯಾವುದೇ ಮನೆಯಲ್ಲಿ ಒಂದು ಫೋಟೋ ಎರಡು ಫೋಟೋ ಅಂತ ಕೆಲವರು ಬರುವುದಿಲ್ಲ, ಬಟ್ ನಾನು ಅಳವಡಿಸ್ಕೊಂಡು ಒಂದು ಫೋಟೋ ಆದ್ರೂ ಅದನ್ನು ಇಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ ನನ್ನದ್ರಲ್ಲಿ.
1: ನೀವು ಹಾತ್ರೆ ಅಷ್ಟು ಕರ್ತವ್ಯ ಕೆಲವೊಂದು
0: ಸಂದರ್ಭವರೆಗೆ ಅದನ್ನ ಇಷ್ಟವರೆಗೆ ಈಗಲೂ ಸಮೇತ ಒಂದು ಫೋಟೋ ತೆಗಲಿಕ್ಕಿದ್ದ ನಾನು ಹೋಗಿ ಬರ್ತೇನೆ.
1: ಈ ಒಂದ್ ಸಂದರ್ಭ ಒಂದು ಸಿನಿಮಾ ನಂಗೆ ಕನ್ನಡ ಸಿನಿಮಾದು ಸಾಧು ಕೋಕಿಲೆ, ಅದರಲ್ಲಿ ಫೋಟೋಗ್ರಾಫರ್ ಅದರಲ್ಲಿ ಒಂದು ಮುಸ್ತಫಾ ಅಂತ ಗೊಪ್ಪತಿಗೆ ಮುಸ್ತಫಾ, ಅದು ಅಂತದೊಂದು ಸೀನ್ ನಿಮ್ಗೆ
0: ನೆನಪು?
1: ಆ ತರದೆಲ್ಲ ಸನ್ನಿವೇಶ ನಿಮ್ಮಲ್ಲಿ ಎದುರಾಗಿದ್ಯಾ?
0: ಇಲ್ಲ ಇಲ್ಲ ಇಲ್ಲ.
1: ಫೋಟೋ ತೆಗೆದು ಫೋಟೋ ಹಾಳಾ ಇಪ್ಪುದು, ಫೋಟೋ ಬರ್ದೇ ಇಪ್ಪುದು, ಕಡೆಗೆ ಅವ್ರ ಮನೆಯವ್ರು ಬಂದ ನಿಮ್ ಜೀವ ತಿಂಬುದು, ನಂಗೆ ಫೋಟೋ ಕೊಡ್ ನಂಗೆ ಫೋಟೋ ಕೊಡ ಅಂತೇಳಿ?
0: ಇಲ್ಲ ಇಲ್ಲ, ನಾವು ಅಂದ್ರೆ ಅದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೇವೆ. ಒಂದು ಅವಾಗ ಕೆಲವು ಬ್ಲಾಕ್ ಅಂಡ್ ಫಿಲ್ಮ್ ಅಲ್ಲಿ ತಿರುಗೋ ಸ್ವಲ್ಪ ಸ್ಟುಡಿಯೋದಲ್ಲಿ ತೆಗೋತ್ತೆ ಎಲ್ಲಾರು ಒಮ್ಮೊಮ್ಮೆ ಕಣ್ಣು ಮುಚ್ಚೋದು ಗೊತ್ತಾಗುದಿಲ್ಲ, ಈಗಾದ್ರೂ ಗೊತ್ತಾಗ್ತದೆ ನಮ್ಗೆ. ಜಸ್ಟ್ ಆವಾಗದಿದ್ದ ನಾವು ವಾಪಸ್ ಡೆವಲಪ್ ಮಾಡಿ ಪುನಃ ವಾಪಸ್ ಅವ್ರಿಗೆ ಬರ್ಲಿಕ್ಕೆ ತೆಗೆದು ಅದು ಕೂಡಲೇ ಮಾಡಿ ಕೊಡ್ತಿತ್ತು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ ತೆಗೊಳ್ದಲ್ಲಿದ್ದಿತ್ತು. ಆ ಬ್ಲಾಕ್ ಅಂಡ್ ತೆಗುವಾಗ ಕಣ್ಣು ಮುಚ್ಚೋದಾದ್ರೂ ಪಕ್ಕನ ಒಂದೆರಡು ನಾಲ್ಕೈದು, ಈಗಾದ್ರೂ ನಾವು ನಾಲ್ಕೈದು ಫೋಟೋ ತೆಗಿತೇವೆ. ಅವಾಗೆಲ್ಲ ಹಂಗಲ್ಲ, ಒಂದ್ ಫೋಟೋ ಒಂದೇ ಫೋಟೋ, ಎರಡು ಫೋಟೋ ತೆಗಿಲಿಕ್ಕೆ ಇಲ್ಲ ಅಂದ್ರೆ ಅವಾಗ ಫಿಲ್ಮ್ ಕಾಸ್ಟ್ ಅಷ್ಟು ಇದ್ದೆ. ಅಂತ ಸಂದರ್ಭದಲ್ಲಿ ಎರಡು ಫೋಟೋ ತೆಗಿತಿದ್ದು ಬಿಟ್ರೆ ಅವಾಗಿನ 35mm ಕ್ಯಾಮರಾದಲ್ಲಿ ಅದನ್ನು ಒಂದ್ ಮೂರ್ನಾಲ್ಕು ತೆಗಿಬಹುದು. ಅವಾಗ ಕಾಸ್ಟ್ ನಮ್ಗೆ ಅಷ್ಟು ಬಿಡುದಿಲ್ಲ. ಈ 120 ಕ್ಯಾಮರಲ್ಲಿ 120 ಫಿಲ್ಮ್ ಅಲ್ಲಿ ತೆಗುವಾಗ ಲಿಮಿಟೆಡ್ ಅಂದ್ರೆ ಲಿಮಿಟೆಡ್ ಅಷ್ಟೇ ತೆಗಿತಿತ್ತು, ಬಟ್ ಅಷ್ಟು ನಮ್ಗೆ ಅದರಲ್ಲಿ ಎಂತ ಹೇಳ್ತಾರೆ ಕಾನ್ಫಿಡೆನ್ಸ್ ಅಂತ ಹೇಳ್ರೆ ಕರೆಕ್ಟ್ ಬರ್ತದೆ ಅಂತೇಳಿ ಎಲ್ಲಾದೊಮ್ಮೆ ಅದನ್ನು ಸರಿ ಕಣ್ಣು ಮುಚ್ಚಿದ ಏನಾದ್ರು ಅಂತ ನಾವು ಡೆವಲಪ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಪ್ರೊಸೆಸಿಂಗ್ ಆದ್ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಅಂತ ಡೌಟ್ ಇದ್ರೆ ಅವ್ರು ಕೂರ್ಸೆ, ನಾವು ಸ್ಲೈಡ್ ಫಿಲ್ಮ್ ತೆಗಿತೀವಲ್ಲ ಅಂತ ಸಂದರ್ಭ ಇದ್ರೆ ನಾವು ಕೂರ್ಸ್ತೇವೆ, ಒಂದ್ 5 ನಿಮಿಷ ಕೂರ್ಸಿ ಡೆವಲಪ್ ಮಾಡಿ ತೋರ್ಸ್ ಸರಿ ಇದೆ ಹೋಗಿ ಅಂತೇಳಿ, ಇಲ್ಲಂತ ಹೇಳಿ ನಾವು ವಾಪಸ್ ತೆಗಿತೇವೆ ಪಟ್ಟ. ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿದ್ರೆ ಸಾಧಾರಣ ಒಂದು ವಾರ ತಗೊಳ್ತಿದ್ವಿ ನಾವು, ಒಂದು ವಾರ ಟೈಮ್ ತಗೊಳ್ತಿದ್ದೇವೆ ಫಸ್ಟಿಗೆ. ಕಡೆ ಕಡೆಗೆ ಒಂದು 2 ಡೇಸ್ ಕಡೆ ಸ್ವಲ್ಪ ಕಾಂಪಿಟೇಷನ್, 24 ಗಂಟೆಯಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಈಗ 24 ಗಂಟೆ ಅಲ್ಲ, 1 ನಿಮಿಷದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಬಂದಿದ್ದೆ.
1: ಕಾಂಪಿಟೇಷನ್
0: ಕಷ್ಟ ಏನಿಲ್ಲ, ನಮ್ಮಲ್ಲಿ ಹೆಂಗ್ ಬರ್ತದೆ ಅಷ್ಟು ಮಾಡಿ ಕೊಡ್ತೇವೆ ಅಷ್ಟೇ. ಕಾಂಪಿಟೇಷನ್ ಅಂತ ಹೇಳಿದ್ರೆ ರೇಟ್ ಅಲ್ಲಿ ಕಾಂಪಿಟೇಷನ್ ಇಲ್ಲ, ರೇಟ್ ಅಲ್ಲಿ ಯಾವ್ದೇ ರೀತಿ ಕಡಿಮೆ ಇಲ್ಲ, ನಾವು ಅಸೋಸಿಯೇಷನ್ ರೇಟ್ ಏನಿರ್ತದೆ ಅದೇ ರೇಟ್
1: ಅಸೋಸಿಯೇಷನ್ ರೇಟ್ ಫಾಲೋ,
0: ಅಸೋಸಿಯೇಷನ್ ರೇಟ್ ಫಾಲೋ ಮಾಡ್ತೀವಿ, ಎಲ್ಲಾ ಕಡೆ ಇದೆ ಅಸೋಸಿಯೇಷನ್ ರೇಟ್ ಫಾಲೋ ಮಾಡ್ತೀವಿ.
1: ಈ ಫೋಟೋ ಆದ್ಮೇಲೆ ಒಂದು ಫ್ರೇಮ್ ಹಾಕುದನ್ ಬತ್ತಲ್ಲ,
0: ಹೌದು
1: ಅದು ನೀವ್ ಮಾಡ್ತೀರ?
0: ಈಗ ನಮ್ಗ ಮ್ಯಾಕ್ಸಿಮಮ್ ಅದೇ ಕೆಲಸ, ಫುಲ್ ಫೋಟೋ ಫ್ರೇಮ್ ಮಾಡೋದೇ ಕೆಲಸ ಈಗ.
1: ಓಕೆ,
0: ನಿಮ್ಗ ಯಾವ್ದೇ ಸೈಜ್ ಅಲ್ಲಿ ಒಂದು 4x6 ಸೈಜ್ ಇಂದ ಹಿಡಿದು ಎನಿ ಲಾರ್ಜ್ ಎಷ್ಟು ಹೊಡೆದು ಬೇಕಾದ್ರು
1: ಫೋಟೋ ಫ್ರೇಮ್
0: ಪ್ರಿಂಟ್ ಮಾಡಿ ಫ್ರೇಮ್ ಅಂತ ಸರಿಯಾದ ಫ್ರೇಮ್ ಮಾಡಿ ದೊಡ್ಡ ದೊಡ್ಡ ಫ್ರೇಮ್ ಮಾಡಿ ಕೊಡ್ತೇವೆ.
1: ನೀವ್ ಎಂತೆಲ್ಲ ಸಂದರ್ಭದಲ್ಲಿ ಫೋಟೋಗ್ರಫಿಗೆ ಹಾತಿದ್ದೀರಿ ಮೊದ್ಲು, ಯಾವ್ಯಾವ ಸಂದರ್ಭಗಳಲ್ಲಿ?
0: ಮೊದ್ಲೆಲ್ಲ ಬರ್ತ್ಡೇ,
1: ಬರ್ತ್ಡೇ
0: ಮಾಡ್ತಿದ್ರು ಅವಾಗ ತುಂಬಾ. ಬರ್ತ್ಡೇ ಅಂದ್ರೆ ಒಂದು 4-5 ಫೋಟೋ ಸಭೆ ಸಮಾರಂಭಗಳೆಲ್ಲ ಜಾಸ್ತಿ ಹೋಗ್ತಿದ್ದೆ ನಾನು. ನಿಮ್ದು ಸ್ಟೇಜ್ ಕಾರ್ಯಕ್ರಮ ಉಂಟಲ್ಲ, ಸ್ಟೇಜ್ ಕಾರ್ಯಕ್ರಮದಲ್ಲಿ ತುಂಬಾ ತುಂಬಾ
1: ಭಾಗವಹಿಸಿದ್ದೆ. ಗಮನಿಸಿದ ಎಂತ ಗೊತ್ತಾ ಶ್ರೀನಿವಾಸ್ ಶೆಟ್ರೆ, ಮದಿಗೆ ಹೊರ ಅಂತಾರೆ, ಫಂಕ್ಷನ್ ಗೆ ಹೊರೆ, ಆ ಮನೆಯವರು ನಮ್ಗೆ ಗುರ್ತಾ ಇದ್ರು, ಆ ಮದ್ಮಕ್ಕಳು ಯಾರನ್ನ ಗೊತ್ತಾ ಇದ್ರು, ಫೋಟೋಗ್ರಾಫರ್ ಒಂದ್ ಗೊತ್ತಾತ್ರ, ಯಾಕಂದ್ರೆ ಇಡೀ ಇದ್ರ ಓಡಾಡ್ತಿಪ್ಪುದು ಅವ್ರೆ. ಮತ್ತೆ ಹೆಚ್ಚಾಗಿ ಫೋಟೋಗ್ರಾಫರ್ಗಳು ಹ್ಯಾಂಡ್ಸಮ್ ಇರ್ತಾರೆ, ಚಂದವೇ ಇರ್ತಾರೆ. ಅದೇ
0: ಚಂದ ಅಂತ ಹೇಳ್ರೆ, ಅವಾಗ ಫೋಟೋಗ್ರಾಫರ್ ಅಂತ ಹೇಳೋ ಒಂದು ರೆಸ್ಪೆಕ್ಟ್ ಇದ್ದಿತ್ತು. ಮೊದ್ಲು ಫೋಟೋಗ್ರಾಫರ್ ಓದ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತ ಒಂದು ಅಷ್ಟನ್ನು ಗಮನಿಸ್ತಾರ ಫೋಟೋಗ್ರಾಫರ್ ಅನ್ನು, ಎಲ್ಲೋದ್ರು ತುಂಬಾ ಗೌರವ ಕೊಡ್ತಿದ್ರು. ಅದನ್ನ ನಾವು ಗೌರವನ ನಾವು ಇಟ್ಕೊಳ್ಬೇಕು, ನಾವು ಇಟ್ಕೊಂಡಿದ್ದೇವೆ ಗೌರವನ. ಈಗ ಕೊಡುದಲ್ಲ ಅಂತ ಹೇಳಲ್ಲ, ಈಗ ಸಮಯವನ್ನು ಸರಿಯಾದ ಸಮಯಕ್ಕೆ ಹೋಗ್ದಿದ್ರೆ ಫೋನ್ ಮಾಡುದು ಎಷ್ಟೊತ್ತು ಬರ್ಲಿಕ್ಕೆ ಅದೆಲ್ಲ ಸ್ವಲ್ಪ ಅದಕ್ಕೆ ಅವಕಾಶ ಕೊಡಬಾರ್ದು.
1: ನೀವು ಯಾವ್ದ್ರಲ್ಲಿ ಹೋಗ್ತಿದ್ರೆ? ಟೂ ವೀಲರ್ ಅಲ್ಲ,
0: ನನ್ನ 2-wheeler ಇದ್ದಿತ್ತು ನನ್ನ ಹತ್ರ. ಒಂದು ಫಸ್ಟ್ ಗೆ ಪ್ರಪಂಚ ನಾನು ಸ್ಟುಡಿಯೋ ಮಾಡಿದ ನಂತರ ಸೈಕಲ್ ಇದ್ದಿತ್ತು ನನ್ನ ಹತ್ರ. ಒಂದು ವರ್ಷ ಸೈಕಲ್ ಇದ್ ಮಾಡಿದ್ದೆ, ಆಮೇಲೆ ಒಂದು ಸ್ಕೂಟರ್ ತಗೊಂಡೆ, ಕೆನೆಟಿಕ್ ತಗೊಂಡೆ. ಆದ ನಂತರ ಆಮೇಲೆ ಒಂದು ಬೈಕ್ ತಗೊಂಡೆ, TVS ಬೈಕ್. ಅದ್ಮೇಲೆ ಒಂದು ಕಾರ್ ತಗೊಂಡೆ ನಾನು.
1: ಕಾರ್ ತಗೊಂಡೆ. ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ ಮಾಡೋಕೆ ಎಂತಾರು ವೆಹಿಕಲ್ ತುಂಬಾ ಇಂಪಾರ್ಟೆಂಟ್.
0: ವೆಹಿಕಲ್ ಬೇಕೇ ಬೇಕು.
1: ಬಸ್ ಇಟ್ಕೊಂಡೆಲ್ಲ ಹೋಗಿ?
0: ಇಲ್ಲ ಇಲ್ಲ, ಬಸ್ ಅಲ್ಲಿ ಫ್ರೀ ಇದ್ರೆ ಮಾತ್ರ ಬಸ್ ಅಲ್ಲಿ ಹೋಗ್ತಿದ್ ದೂರ ದೂರ ಎಲ್ಲ. ಬಾಕಿ ನಿಮ್ಮ ಇಂಟೀರಿಯರ್ ಸೈಡ್ ಎಲ್ಲ ನಿಮ್ದು ವೆಹಿಕಲ್ ಬೇಕೇ
1: ಬೇಕು. ಸೊ ನಿಮ್ಮ ಫೋಟೋಗ್ರಫಿ ನಿಮ್ಮ ಬದುಕಿಗೆ ಎಷ್ಟು ಆಧಾರ ಆಯ್ತಂತ ನಿಮ್ಗೆ ಈಗ ಅನ್ಸತ್ತ? 50 ವರ್ಷ ಫೋಟೋಗ್ರಫಿಯಲ್ಲಿ ದುಡಿದ ನಿಮ್ಗೆ?
0: ನಂಗೆ ತುಂಬಾ ಆಧಾರ ಆಗಿದೆ. ನನ್ನಂದ್ರೆ ನನ್ನ ಸರ್ವಸ್ವ ಫೋಟೋಗ್ರಫಿ, ಆದ್ರಿಂದ ನಾ ಮತ್ತೆ ಬೇರೆ ಯಾವ್ದು ಬಗ್ಗೆ ಥಿಂಕಿಂಗ್ ಮಾಡ್ಲಿಲ್ಲ. ಫೋಟೋಗ್ರಫ್ದಲ್ಲೇ ಎಷ್ಟೇ ಇದಾಗಲಿ ಫೋಟೋಗ್ರಫ್ದಲ್ಲಿ ಅದು ನಂಗೆ ಎಲ್ಲ ರೀತಿ ಇದು ಕೊಟ್ಟಿದೆ. ಫೋಟೋಗ್ರಫ್ ಎಲ್ಲ ರೀತಿಯಲ್ಲೂ ನಂಗೆ ಸಂತೋಷ ಕೊಟ್ಟಿದೆ. ಛಾಯಾಗ್ರಹಣದಲ್ಲೂ ಯಾವ್ದು ಬೇಜಾರ್ ಅಂತ ಹೇಳಿ ಅಂತ ಇಲ್ಲ
1: ಇಲ್ಲ ಇಲ್ಲ. ನಮ್ಮಲ್ಲಿ ಒಂದು ಥಿಂಕಿಂಗ್ ಇದೆ ಏನಂತ ಕೇಂದ್ರೆ, ಗಂಡ ಟೈಲರ್ ಆದ್ರೆ ಹೆಂಡತಿಗೆ ಏನ ತೊಂದ್ರೆ ಇಲ್ಲ, ಎಷ್ಟು ರೋಕಿ ಬೇಕಾದ್ರೂ ಹೊಲ್ದು ಕೊಡ್ತಾ ಅಂತ. ಆಕ್ಚುಲಿ ಗಂಡಂಗ್ರೆ ಹೆಂಡತಿ ರೋಕಿ ಹೊಲಕ್ಕೆ ಪುರ್ಸೋತಿಪ್ಪುದಿಲ್ಲ, ಅಷ್ಟು ಆರ್ಡರ್ಸ್ ಇರುತ್ತೆ. ಹಾಗೆ ಗಂಡ ಫೋಟೋಗ್ರಾಫರ್ ಆದ್ರೆ ಅವಳಿಗೆ ಅಂತ ಗಂಡ ಲೈಕ್ ಲೈಕ್ ಫೋಟೋ ತೆಗ್ದಿಡುವ ಅಂತ ಹೇಳಿ, ನಿಮ್ಗೆ ಎಂತ ಅನ್ಸುತ್ತೆ? ನಿಮ್ ಹೆಂಡತಿ ಫೋಟೋ ಎಷ್ಟು ತೆಗ್ದಿ?
0: ಇಲ್ಲ, ಈಗ ನಮ್ಮನ್ನೆಲ್ಲೇ ನಮ್ಗೆ ಸರಿಯಾದ ಫ್ಯಾಮಿಲಿ ಫೋಟೋ ಬೇಕಂತ ಹೇಳಿ ಇಲ್ಲ. ಅದು ಪ್ರತಿಯೊಂದು ಕಡೆ ಆಗದಾಗಿ ಅಂದ್ರೆ ಮಾಡುವ ಮಾಡುವ ಮಾಡುವ ಅಂತ ಹೇಳಿ ಆ ರೀತಿ ಒಂದು ಭಾವನೆ ಬರ್ತದೆ. ಮತ್ತೆ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲ್ಲ, ಅದು ಏನೋ ಒಂದು ನೀವು ಹೇಳ್ದಂಗೆ ಛಾಯಾಗ್ರಾಹಕರ ಮನೆಯಲ್ಲಿ ತುಂಬಾ ಫೋಟೋಗ್ರಫಿ ಇರ್ತೇವೆ ಅಂತ ಹೇಳಿ, ಅದು ಸುಳ್ಳದು. ಇಟ್ಕೊಳ್ತೇವೆ ನಾವು ಕೆಲವೊಂದು ಫ್ಯಾಮಿಲಿ ಫೋಟೋ ಎಲ್ಲ ಬೇಕಂತೇಳಿ.
1: ಸೊ ಕೊನೆಯ ಪ್ರಶ್ನೆ, ಈಗಿನ ಯುವಕರು ಯುವತಿಯರು ಎಲ್ಲರೂ ಫೋಟೋ ತೆಗೆವರೆ, ಎವ್ರಿಬಡಿ ಇಸ್ ಅ ಫೋಟೋಗ್ರಾಫರ್,
0: ಪ್ರತಿಯೊಬ್ಬರು
1: ಪ್ರತಿಯೊಂದು ಕೆಲವರಂತೂ ಆಂಗಲ್ ಎಲ್ಲ ತೆಗೆದುಕೊಂಡ್ರೆ ಟಾಪ್ ಫೋಟೋಗ್ರಾಫರ್. ನಿಮ್ಗೆ ಎಂತ ಅನ್ಸುತ್ತೆ, ಇದು ಒಳ್ಳೆ ಬೆಳವಣಿಗೆ ಅಥವಾ ಎಲ್ಲರ ಕೈಗೂ ಈ ಫೋಟೋಗ್ರಫಿ ಯಾಕೆ ಹೋಯ್ತಪ್ಪ? ನಮ್ಮ ಫೋಟೋಗ್ರಾಫರ್ಸ್ ಇದು ಒಂದು ದೊಡ್ಡ ಹೊಡೆತ ಅನ್ಸುತ್ತ?
0: ಅಲ್ಲ, ಹಾಗಂದ್ರೆ ಫೋಟೋಗ್ರಫಿಯಲ್ಲಿ ಯಾರು ತೆಗಿಬಹುದು, ಈಗ ಮೊಬೈಲ್ ಬಂದ್ರಿಂದ ಯಾರು ತೆಗಿಬಹುದು. ಬಟ್ ಅದು ಕ್ಯಾಮರಾ ಇಟ್ಕೊಂಡು ತೆಗುವಾಗ ಮಾತ್ರ ಅದಕ್ಕೆ ಸರಿಯಾದ ಆಂಗಲ್ ಬೇಕು, ಸರಿಯಾದ ಒಂದು ಆಂಗಲ್ ತೆಗಬೇಕು. ಆ ರೀತಿಯಲ್ಲಿ ಇರ್ತದೆ. ಏನು ಈ ಮೊಬೈಲ್ ತೆಗ್ದಂಗೆ ಕ್ಯಾಮರಾದಲ್ಲಿ ತೆಗಲಿಕ್ಕೆ ಆಗುದಿಲ್ಲ. ಕ್ಯಾಮರಲ್ಲಿ ಒಂದು ಕಂಪೋಸಿಂಗ್ ಅಂತ ಹೇಳಿ ಇರ್ತದೆ. ನಾವು ಈಗಿನ ಸಿಸ್ಟಮ್ ಅಲ್ಲಿ ನಾವು ಕಂಪ್ಯೂಟರ್ ಏನು ರೀತಿ ಮಾಡ್ಬೋದು, ಅದು ನಾವು ತೆಗುವಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಆ ಕಂಪೋಸಿಂಗ್ ಅನ್ನು ಇಟ್ಕೊಳ್ಬೇಕು. ಆಂಗಲ್ ಬೇಕು, ಸರಿಯಾದ ಕಂಪೋಸಿಂಗ್, ಏನೋ ಬೇಕಾ ಬಿಟ್ಟು ಒಂದು ಸಣ್ಣ ಫಿಗರ್ ಮಾಡಿ ತೆಗೆದ್ರೆ ಅದು ಸರಿಯಾದ ಒಂದು ಫೋಟೋಗ್ರಫಿ ಅಲ್ಲ. ಒಂದು ಕಂಪೋಸಿಂಗ್ ಒಂದು ನಿಲ್ಸುವಾಗ ಒಂದು ಸರಿಯಾದ ಕ್ರಮದಲ್ಲಿ ನಿಲ್ಸಬೇಕು, ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ತೆಗಿಬೇಕು. ಒಮ್ಮೆ ಒಟ್ಟು ಒಂದೆಲ್ಲ 5-6 ಫೋಟೋ ತೆಗೆದಸೆ ಅಂತೇಳಿ 5-6 ಫೋಟೋ ತೆಗೆದಕ್ಕಿಂತ ಸರಿಯಾಗಿ ನೀವು 1-2 ಫೋಟೋ ತೆಗೆದು ಮುಖ್ಯ.
1: ತುಂಬಾ ಸರಿಯಾಗಿ ಹೇಳ್ರಿ ನೀವು. ಆಕ್ಚುಲಿ ಅಷ್ಟು 100 ಫೋಟೋ ತೆಗೋದಕ್ಕಿಂತ ಲೈಕ್ 20 2 ಫೋಟೋ ಅದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಆಂಗಲ್ಗಳು ಅದ್ರ ಬಗ್ಗೆ ಒಂಚೂರು ಗೊತ್ತಿದ್ರೆ ಒಳ್ಳೇದು ಅಂತ. ಈಗ ಬಿಡಿ, ಬ್ಯಾಡ್ದ್ರೆ ಡಿಲೀಟ್ ಮಾಡ್ರಿ ಸೈ, ಬಿಸಾಡ್ರಿ ಅಂತದ್ರಲ್ಲಿ ನಾವಿದ್ದೀವಿ. ಎನಿವೇಸ್, ಕಾಲಾಯ ತಸ್ಮಯೇ ನಮಃ. ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಬಂತು, ಕಲರ್ ಇಂದ ಡಿಜಿಟಲ್ ಬಂತು, ಡಿಜಿಟಲ್ ಇಂದ ಮೊಬೈಲ್ ಅಲ್ಲೇ ಕ್ಯಾಮರಾ ಬಂತು. ಈಗ ಕ್ಯಾಮರಾ ಎಲ್ಲರ ಕೈಯಲ್ಲೂ, ಎಲ್ಲರ ಸ್ಟೇಟಸ್ ಅಲ್ಲೂ ಅವ್ರು ತೆಗ್ದಿರೋ ಫೋಟೋಗಳೇ ಅಲ್ಲ. ಸೊ ನಮ್ದೇ ಒಂದು ಆಲ್ಬಮ್ ಮಾಡಿಟ್ಕೊಂಡಿದ್ವಿ, ನಮ್ಮ ಮೊಬೈಲ್ ಅಲ್ಲಿ ಒಂದೊಂದು ಆಲ್ಬಮ್ ಅಂತಾನೆ ಇರುತ್ತೆ. ಸೊ ನಮ್ದೇ
0: ಆಲ್ಬಮ್ಗಳಿರುತ್ತೆ
1: ಎಲ್ಲರೂ ಫೋಟೋಗ್ರಾಫರ್ಸ್ ನಾವು ಇರ್ಲಿ. ಇದು ಎಷ್ಟು ಎಲ್ಲರಿಗೆ ಮುಂದುವರುತ್ತೋ, ಇದು ಎಲ್ಲರಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಎನಿವೇಸ್, ಆಪದು ಎಲ್ಲದು ಒಳ್ಳೇದಂತ ಹೇಳ್ತಾ, ನಮ್ಮ ಶ್ರೀನಿವಾಸ್ ಶೇಟ್ ಅವರು, ಸುಮಾ ಡಿಜಿಟಲ್ ಸ್ಟುಡಿಯೋ ನಮ್ಮ ಕುಂದಾಪುರದಲ್ಲಿ ಇಟ್ಕೊಂಡಿರುವವರು, 50 ವರ್ಷಗಳ ತನಕ, 50 ವರ್ಷ ಪೂರೈಸಿರೀಗ, ಪೂರೈಸಿ ಆಯತ್ತ 50 ವರ್ಷ ಮುಗಿಸಿರ ಇಲ್ಲಿ ಫೋಟೋಗ್ರಾಫಿಯಲ್ಲಿ. ಸೊ ಅವರದೊಂದು ದೊಡ್ಡ ಅನುಭವ ಅದ, ಫೋಟೋಗ್ರಫಿ ಆ ಪಯಣ ಇತ್ತಲ್ಲ ಅದೊಂದು ದೊಡ್ಡ ಅನುಭವ. ಸೊ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ರೇಡಿಯೋ ಕುಂದಾಪುರ ಮಾತುಕತೆಯಲ್ಲಿ ನೀವು ಎಷ್ಟು ಲೈಕ್ ನಿಮ್ಮ ಅನುಭವಗಳನ್ನೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಹಂಚಿಕೊಂಡ್ರೆ, ನಿಮ್ಗೆ ಫೋಟೋಗ್ರಫಿ ಬಗ್ಗೆ ಇರೋ ಆ ಪ್ರೀತಿ ಅದೆಲ್ಲ ಕಾಣ್ತಾ ಇತ್ತು ನಿಮ್ ಮಾತಲ್ಲಿ.
0: ಮತ್ತೆ ಇದ್ರ ಒಟ್ಟಿಗೆ ನಾನು ಈ ಫೋಟೋಗ್ರಫಿಯಲ್ಲಿ ಇಷ್ಟು ಇಂಟ್ರೆಸ್ಟ್, ಮತ್ತೆ ಇದಕ್ಕೆ ಸರಿಯಾಗಿ ನಾನು ಕೆಲ ಹವ್ಯಾಸ ಒಂದು ಸಂಗೀತದಲ್ಲಿ ತುಂಬಾ ಆಸಕ್ತಿ ಸಣ್ಣದಿರುವಾಗ್ಲಿಂದ. ಒಂದು 7-8 ವರ್ಷ ಇರುವಾಗ್ಲೇ ಒಂದು ಭಜನೆ ಅಂತ ಹೇಳ್ರೆ ಅಷ್ಟು ಇದು ಭಜನೆ ಹಾಡ್ಲಿಕ್ಕೆ ಹೋಗುದು. ಭಜನೆ ಮತ್ತೆ ಈಗ ತಬಲಾ ಇತ್ತೀಚೆಗೆ ಒಂದು 15 ವರ್ಷ ನಂತರ
1: ತಬಲಾ
0: ಇಷ್ಟವರೆಗೆ ಆ ಸಂಗೀತ ಮತ್ತು ತಬಲ ಎರಡವನ್ನು ತುಂಬಾ ಪ್ರೀತಿಯಿಂದ ಅದನ್ನ ಅದು ಇಲ್ಲಿದ್ರೆ ಇರ್ಲಿಕ್ಕೆ ಆಗುದಿಲ್ಲ.
1: ಆಯ್ತು, ಹಂಗ ನಾ ಕೇಂತೀಗ, ತಬಲಾ ಸಂಗೀತ ಫೋಟೋಗ್ರಫಿ ಈ ಮೂರರಲ್ಲಿ ಯಾವ್ದನ್ನ ಬಿಟ್ಟು ಇಪ್ಪು ಕಾತಿಲ್ಲ ಅಂದ್ರೆ ಒಂದನ್ನೇ ಸೆಲೆಕ್ಟ್ ಮಾಡ್ಬೇಕು?
0: ಅಲ್ಲ, ನಂಗೆ ಯಾಕಂತ ಹೇಳ್ರೆ ಸಂಗೀತ ಅಂತೇಳಿ ಯಾವಾಗ್ಲೂ ನಿರಂತರ ಇರ್ತದೆ. ಫೋಟೋಗ್ರಫಿ ಅಂತ ಹೇಳಿದ್ ನಮ್ದು ಉದ್ಯೋಗ, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಬದುಕು
0: ಮೊದ್ಲು ನಮ್ಮ ಬದುಕು ಕಟ್ಕೊಳ್ಬೇಕು. ಆ ಬದುಕು ಬಿಟ್ಟು ನಾವು ಎಲ್ಲೆಲ್ಲಿ ಆಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳ್ರೆ
1: ಮೊದ್ಲು ನೆಲೆ ಗಟ್ಟಿ ಮಾಡ್ಕೊಂಡು,
0: ಮೊದ್ಲು ನಮ್ಮ ಉದ್ಯೋಗ ಅದು ಉಂಟಲ್ಲ ಅದಕ್ಕೆ ವಂಚನೆ ಮಾಡಬಾರ್ದು. ಮೊದ್ಲು ನಮ್ಮ ಉದ್ಯೋಗ ಒಂದು ಸರಿ ಇದ್ರೆ ಎಲ್ಲ ಸರಿ. ನಾವು ಉದ್ಯೋಗ ಬಿಟ್ಟು ಇಡೀ ದಿವಸ ನಾವು ಅಲ್ಲಿ ಭಜನೆ ಹೋಗ್ತೇವೆ ಇದಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅದನ್ನೇ ಒಂದು ನಾವು ಯಾವುದು ನಮ್ಮ ಪ್ರೊಫೆಷನಲ್ ಅನ್ನು ನಾವು ಇಟ್ಕೊಳ್ಬೇಕು.
1: ಕರೆಕ್ಟ್.
0: ನಮ್ಮ ಈ ಪ್ರೊಫೆಷನಲ್ ಫೋಟೋಗ್ರಫಿ ಒಟ್ಟಿಗೆ ಇದು ಸಮಯ ಕೆಲವು ಟೈಮ್ ಸಮಯ ಬಂದ ಹೊತ್ತಿಗೆ
1: ಇದನ್ನೆಲ್ಲ
0: ಮಾಡುದು.
1: ವೆರಿ ನೈಸ್ ಸರ್, ಇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ಇನ್ನಷ್ಟು ವರ್ಷ ಫೋಟೋಗ್ರಫಿಯಲ್ಲಿ ಇರಿ, ತಬ್ಲಾದಲ್ಲೂ ಇರಿ, ಸಂಗೀತದಲ್ಲೂ ಇರಿ, ಬದುಕನ್ನ ಇಷ್ಟೇ ಖುಷಿಯಿಂದ ಆಸ್ವಾದಿಸ್ತಾ ಇರಿ. ಧನ್ಯವಾದಗಳು ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದು ಕುಂದಾಪುರ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್.
1: ಓಕೆ, ಪ್ರಿಯ ಕೇಳಿದ್ರೆ ನಮ್ಮ ಶ್ರೀನಿವಾಸ್ ಶೇಟ್ ಅವರ ಮಾತುಕತೆ ನಿಮ್ಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಫೋಟೋ ಆವತ್ತಿದ್ದು ನೀವು ತೆಗೆಸಿರೋ ಫೋಟೋ ಎಲ್ಲ ನೆನಪಾಯ್ತೇನೋ, ಅಥವಾ ನೀವೇ ಫೋಟೋಗ್ರಾಫರ್ ಆಗಿದ್ರೆ ನಿಮ್ ದಿನಗಳು ನೆನಪಾಯ್ತೇನೋ, ಎಲ್ಲದನ್ನು ಒಂದ್ಸಲ ರಿವೈಂಡ್ ಮಾಡ್ದಾಗಾಯ್ತು. ಸದ್ಯಕ್ಕೆ ಈ ಕುಂದಾಪುರ ಮಾತುಕತೆ ಮುಗಿಸಿ ನಾವು ಹೊರಡ್ತೋ. ನೀವ್ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ನಿಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಕ್ಷ ಸಮಾಗಮದ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಯಾವ ಯಕ್ಷಗಾನ ಹವ್ಯಾಸಿ ತಂಡದವರಿದ್ರಂತ ಕೇಂದ್ರೆ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ ಈ ತಂಡದವರಿದ್ರೆ ಈ ತಂಡವನ್ನ ಪ್ರತಿನಿಧಿಸ್ತಾ ಇರುವಂತಹ ಸುರೇಶ್ ಪೂಜಾರಿ ಮದ್ದುಗುಡ್ಡೆ ಮತ್ತು ವಿಘ್ನೇಶ್ ಪ್ರಸಾದ್ ಗಂಗೊಳ್ಳಿ ಇವರಿಬ್ರಿದ್ರೆ ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
2: ನಮಸ್ಕಾರ.
0: ಹೆಂಗಿದ್ರಿ?
2: ಚೆನ್ನಾಗಿದ್ದೀವಿ.
0: ಹುಷಾರಿದ್ರಿಯಾ? ಸೊ ನೀವಿಬ್ರೆ ಬಂದಿರಿ, ಆದ್ರೆ ಶ್ರೀ ಗೆಜ್ಜೆನಾದ ತಂಡದಲ್ಲಿ ಎಷ್ಟು ಜನ ಒಟ್ಟಿದ್ರಿ ನೀವು?
2: ಒಟ್ಟಿಗೆ 16 ಜನ ಇದ್ದೇವೆ.
0: 16 ಜನ ಇದ್ದೀವಿ,
2: ಮಕ್ಕಳೆಲ್ಲ ಸೇರಿಸಿ 16 ಜನ ಇದ್ದೀವಿ.
0: ಸಣ್ಣ ಮಕ್ಕಳು ಇದ್ರ?
2: ಹೌದೌದು.
0: ಎಷ್ಟು ಜನ ಇದ್ದಾರೆ?
2: ಸಣ್ಣ ಮಕ್ಕಳು ಒಂದು 7-8 ಜನ ಇದ್ರು.
0: ಹೌದಾ?
2: 4ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೂ ಇದ್ರು.
0: ಹೆಣ್ಮಕ್ಳು ಗಂಡ್ಮಕ್ಳು?
2: ಹೆಣ್ಮಕ್ಳು ಗಂಡ್ಮಕ್ಳು, ಪರಿಭೇದ ಇಲ್ಲ.
0: ಹಾ, ನಿಮ್ಮಲ್ಲಿ ದೊಡ್ಡವರಲ್ಲಿ ಹೆಂಗಸರು?
2: ಹೌದು ಹೌದು, ಟೀಚರ್ಸ್ ಕೂಡ ಒಬ್ರು ಇದ್ರು ನಮ್ಮಲ್ಲಿ. ಶ್ರೀರಾಣಿ ಹೆಗ್ಡೆ ಅಂತ.
0: ಶ್ರೀರಾಣಿ ಹೆಗ್ಡೆ?
2: ಹೌದು, ಅವ್ರು ಕೂಡ ಇದ್ರು.
0: ಓ ಓಕೆ. ಸೊ ತುಂಬಾ ಗಟ್ಟಿ ಮುಟ್ಟಾಗಿರೋ ತಂಡ ನೀವು?
2: ಹಾ, ಗಟ್ಟಿ ಸದ್ಯದಲ್ಲಿ ಗಟ್ಟಿ ಮುಟ್ಟಿರುವಂತ ತಂಡ ನಮ್ದೀಗ.
0: ಇಲ್ಲಿ ನೀವು ಹಟ್ಟಿಂಗಡಿ ಮೇಳದಲ್ಲಿ ವೇಷಧಾರಿಗಳು?
2: ಹೌದು.
0: ವಿಘ್ನೇಶ್ ಅವ್ರು

0: ಆ ಹೊತ್ತಿನಲ್ಲಿ. ಹಾಗಾಗಿ ನಾವು ನಾವೇ ಶುರು ಮಾಡಿದ್ದೆ. ಕಡೆ ನಾವು ಈ ಇದ್ರಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಕಡೆ ಮೇಳದ ಅವಕಾಶ ಒಂದ್ ಸಿಕ್ತು, ಮತ್ತೆ ಮೇಳಕ್ಕೆ ಹೋಯ್ತು. ಈಗ 4 ವರ್ಷ ಆಯ್ತು.
1: ಅಂದ್ರೆ ನಿಮ್ಗೆ ಆಟ ಅಂದ್ರೆ ಎಷ್ಟು ಆಸೆ?
0: ಹಾ, ಮೊದ್ಲಿಂದನು. ನಾವು ಸಣ್ಣದಿರುವತ್ತಿಗೆ ನಾನು ದೊಡ್ಡಮ್ಮ ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ರು ಈ ಸಾಲಿಗ್ರಾಮ್ ಮಾಡಿದ್ರೆ ಟೆಂಟ್ ಆಟ ಎಲ್ಲ ಹಾಕ್ತಿರ್ತಾರೆ. ನಾವು ತಿಂಡಿ ತಿನ್ನೋಕೋಸ್ಕರ ಹೋಗ್ತಿತ್ತು ಅವ್ರ ಜೊತೆಗೆ. ಆಟ ನೋಡಕ್ಕಲ್ಲ, ಗೋಳಿ ಬಜ್ಜಿ ಬನ್ಸಲ್ಲ ಇರತ್ತಲ್ಲ ಅದು ತಿನ್ನೋಕೋಸ್ಕರ ಹೋಗ್ತಾ ಇತ್ತು. ಕಡೆ ಕಡೆ ಮತ್ತೆ ಹಾಸ್ಯ ಸನ್ನಿವೇಶಕ್ಕೆ ಮಾತ್ರ ಆ ದೊಡ್ಡಮ್ಮ ಹತ್ರ ಮೊದ್ಲಿಗೆ ಹೇಳಿರುತ್ತ ನಾವು, ಬೇರೆ ವೇಷ ಬಂದ ಹೇಳಸ್ಬೇಡ, ಹಾಸ್ಯ ಸನ್ನಿವೇಶ ಬಂದಾಗ ಹೇಳಸ, ನಮ್ಗೆ ನಗಡಕ್ಕೊಂದು ಅವಕಾಶ
1: ಹೇಳಸುದಂತ.
0: ಮತ್ತೆ ಅದು ಆ ಸನ್ನಿವೇಶ ಮುಗ್ದ್ಮೇಲೆ ಮತ್ತೆ ಮಲಗುದು ಅಲ್ಲಿ, ಮತ್ತೆ ಬೆಳಿಗ್ಗೆ ಬರೋತಿ ಅವ್ರು ಕರ್ಕೊಂಡು
1: ಬರ್ತಾರೆ,
0: ಎಬ್ಸ್ಕೊಂಡು ಬರ್ತಿದ್ರ. ಅದ ಹಂಗೆ ಹಂಗೆ ಕಂಡ್ ಮತ್ತೆ ಈ ನಮ್ಮ ಹಳ್ಳಾಡಿಯರ್ ಹಾಸ್ಯ ಎಲ್ಲ ಕಂಡ್ ನಾನ ಸ್ವಲ್ಪ ಇನ್ಸ್ಪೈರ್ ಆದ ಅವರಿಂದ.
1: ಸೊ ನೀವೀಗ ಹೊಟ್ಟಿಗೆ ಬೆಳೆದಂಗ ಹಾಸ್ಯಗಾರ ಜಾಸ್ತಿ ಆಗ್ತಾರೆ?
0: ಹಾ, ನನ್ನ ವೇಷ ಎಲ್ಲ ಹಾಸ್ಯಗಾರ ಅಂದ್ರೆ ಹಳ್ಳಾಡಿ ರೊಟ್ಟಿಗೆ ನಾನೀಗ ಜೋಡಿ ವೇಷನೆ ಮಾಡ್ತಿರೋದು, ಹಾಸ್ಯ ವೇಷನಂತ.
1: ಹಳ್ಳಾಡಿ ಜಯರಾಮ್ ಶೆಟ್ಟರ್ ಒಟ್ಟಿಗೆ ಮಾಡುದ?
0: ಹೌದ್ ಹೌದ್. ಒಂದ್ ಟೈಮ್ ಅಲ್ಲ ಅವ್ರ ವೇಷ ಎಲ್ಲ ನೋಡ್ತಿತ್ತು ನಾವು, ನಮ್ ಸೌಭಾಗ್ಯ ಅದು
1: ಅಲ್ಲ.
0: ಈಗ ಅವ್ರ ಜೊತೆಗೆ ವೇಷ ಮಾಡ್ತಿದ್ರೆ ನಮ್ಗೆ ಕೆಲಸ
1: ರೋಮಾಂಚನವೇ
0: ಅದು.
1: ಮತ್ತೆ
0: ಅಷ್ಟು ದೊಡ್ಡ ಹಿರಿಯ ಕಲಾವಿದ್ರಾದ್ರು ಒಳ್ಳೆ ರೀತಿ ನಮ್ಗೆ,
1: ಅವರೆಲ್ಲ ನಮ್ ಹೀರೋಗಳು. ನಾವು ಕಾಣಕ್ಕೆ ಇಪ್ಪತ್ತಿಗೆ ಕ್ಯಾಸೆಟ್ ಹಂಗೆ ಹುಲಿಯಾದ ಕಾಳ ಇಂಥದ್ದೆಲ್ಲ ಆಟನ ಕೇಳ್ಕೊಂಡು ಅಡ್ಡು ಬಿದ್ದು ನಗಾಡ್ಕೊಂಡು. ಹೌದು. ಸೊ ಅಂತಹ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರೊಟ್ಟಿಗೆ ನೀವು ವ್ಯಾಸ ಮಾಡ್ತಿದ್ರಿ. ಸೊ ಈಗ ನೀವು ನಿಮ್ಮ ತಂಡ ಒಂದು ಶ್ರೀ ಗೆಜ್ಜೆನಾದ, ನೀವು ಹೆಜ್ಜೆ ಕಲು ಕನ್ನಡಿ, ಅದು ಹೆಜ್ಜೆ ಕಲ್ತ ಮೇಲೆ ನೀವು ಹೊಟ್ಟೆ ಅಂಗಡಿ ಮೇಳಕ್ ಸೇರಿದ್ದ?
0: ಹೌದು. ನಾವೊಂದ 2 ವರ್ಷ ಅಲ್ಲೆಲ್ಲ ಇದ್ ಮಾಡಿ, ಆದ್ರೂ ನಾವು ಕ್ಲಾಸ್ ಅನ್ನ ಇದ್ ಮಾಡ್ಲಿಲ್ಲ. ಆಗ ಮೇಳಕ್ ಹೋಗ್ತಾನು ಕ್ಲಾಸ್ ಅನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು.
1: ಓಕೆ.
0: ವರ್ಷಕ್ಕೆ ಹೊಸ ಆಟ ಅಂತ ಮಾಡ್ತಿತ್ತು. ಫಸ್ಟ್ ನಾವು ಆನ್ಲೈನ್, ಈ ಕೊರೋನಾ ಟೈಮ್ ಅಲ್ಲಿ ಎಂತ ಆಯ್ತು ಹೇಳ್ರೆ, ಆನ್ಲೈನ್ ಆಟ ಅಂತ ಶುರು ಆಯ್ತು. ಅವಾಗ ವರ್ಷಕ್ಕೊಂದು 3 ಆನ್ಲೈನ್ ಆಟ ಮಾಡ್ಕಂತಿತ್ತು. ನಮ್ಮ ಗೆಜೇಂದ್ರ ಟೀಮ್ ಇಂದ 4 ಆಟ ಮಾಡ್ತಾ ಇದ್ದು.
1: ಆನ್ಲೈನ್ ಆಟ?
0: ಆನ್ಲೈನ್ ಆಟ.
1: ಅದೇ ಎಷ್ಟು ಗಂಟೆ ಇರ್ತಿತ್ತು
0: ಅದೊಂದು ಕಾಲ ಮಿತಿ? ಒಂದು 4 ತಾಸು
1: ಆನ್ಲೈನ್ ಅಲ್ಲಿ.
0: ಆನ್ಲೈನ್ ಆಟ
1: ಕಾಮರೆಲ್ಲ ಆನ್ಲೈನ್
0: ಮೊಬೈಲ್ ಇದ್ರಲ್ಲಿ ನೋಡ್ಬೋದಲ್ಲ.
1: ನಿಮ್ಗೆ ರಂಗಸ್ಥಳ?
0: ರಂಗಸ್ಥಳ ನಾವು ಅಲ್ಲಿ ಈ ಹೇರಿ ಕೂದ್ರು ಒಂದು ಇದು ಉಂಟು, ಸಂಸ್ಥೆ ಉಂಟಲ್ಲಿ, ಮಹಾಗಣಪತಿ ಅಂತ, ಮಹಾಗಣಪತಿ ಅಂತ, ಅಲ್ಲಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರ. ಅಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಆನ್ಲೈನ್ ಬಿಡ್ತಿತ್ತು.
1: ರೆಕಾರ್ಡ್ ಮಾಡಿ ಬಿಡ್ತಾ?
0: ರೆಕಾರ್ಡ್ ಮಾಡಿ ಬಿಟ್ಟಿತ್ತು. ಆನ್ಲೈನ್ ಮಾಡಿದ್ರು, ರೆಕಾರ್ಡ್ ಮಾಡಿ ಬಿಟ್ಟಿದ್ದು,
1: ಲೈವ್
0: ಮಾಡಿದ್ವಿ.
1: ಸೊ ಎಷ್ಟು ಜನ ಕಾಣ್ತಿದ್ದೀರ ಆನ್ಲೈನ್ ಅಲ್ಲಿ?
0: ಅವಾಗ ಅದು ನಮ್ಗೆ ಹೈಯೆಸ್ಟ್, ಯಾಕಂದ್ರೆ ಈಗ ಒಂದು ಬಯಲಾಟ ಅಂತ ಹೇಳಿದ್ರು ಒಂದು 200-300 ಜನ ಆಗುವುದು ಕಷ್ಟ. ಅಲ್ಲಿ 34,000 ಜನ ಮಿಕ್ಕಿಯೂ ಕಾಣ್ತಿದ್ರು.
1: ಹೌದು,
0: ಅದೊಂದು ಖುಷಿ ಇದ್ದಿತ್ತು ನಮ್ಗೆ.
1: ಅದ್
0: ಸ್ವಲ್ಪ ಒಂಬೈದು ಕೊಡ್ತು.
1: ಅಷ್ಟು ಜನ ಕಾಣ್ತಿದ್ರು?
0: ಅಷ್ಟು ಜನ ಕಾಣ್ತಿದ್ರು, ವ್ಯೂಸ್ ಇದ್ದಿತ್ತು ಅಷ್ಟೊಂದು.
1: ಓಕೆ. ಸೊ ಈ ತರ ನೀವು ಆನ್ಲೈನ್ ಆಟವನ್ನು ಮಾಡಿದವರು?
0: ಹೌದು.
1: ಎಂತ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ ಆನ್ಲೈನ್ ಆಟ ಅಂಡ್ ಈ ತರ ಜನ ಎದುರಿಗೆ ಕೂಕೊಂಡು ಆಟ ಮಾಡುದು?
0: ಡಿಫ್ರೆನ್ಸ್ ಉಂಟು. ಆನ್ಲೈನ್ ಆಟ ಅಂತ ಹೇಳಿದ್ರೆ ಅಲ್ಲಿ ಕಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರ್ಬೋದು, ಬಿಟ್ರೆ ಇಲ್ಲಿ ಲೈವ್ ನೇರ ಮೈ ನಾವು ಮೈದಾನದಲ್ಲಿ ಎಲ್ಲ ಒಂದು ಪ್ರೇಕ್ಷಕರು ಎದುರಿ ಮಾಡೋದ್ರಾಗೆ ಆ ಇದು ಬೇರೆ. ಅದು ಎಲ್ಲ ಬೆಳತ್ತೆ. ಅಥವಾ ಚೌಕಿ ಬಂದು ಅವ್ರು ನಮ್ಮನ್ನ ಗುರುತಿಸಿ ನಮ್ಮ ಪಾತ್ರ ಏನೋ ಇಷ್ಟ ಆದಿದ್ರೆ ಅವ್ರು ಬಂದು ನಮ್ಮನ್ನ ಮಾತಾಡ್ಸುದು. ಸೊ ಅದೆಲ್ಲ ಒಂದು ಖುಷಿ ಕೊಡುವಂತ ವಿಚಾರ
1: ಇದು. ಅಲ್ಲೇ ನಿಮ್ಗೆ
0: ತುಂಬಾ ಜನ ರೀಚ್ ಆಗ್ತಿತ್ತು. ಯಾವ್ದು ನಮ್ಮ ಆನ್ಲೈನ್ ಆಟ ಅನ್ನುವಂತ ತುಂಬಾ ಜನಕ್ಕೆ ರೀಚ್ ಆಗ್ತಿತ್ತು. ಅದು ಪರ್ಮನೆಂಟ್, ನಾವು ಯಾವಾಗ ಬೇಕಾದ್ರೂ ನೋಡ್ಕೊಳ್ಬಹುದು ಅದನ್ನ. ಇದು ನಾವು ಇವತ್ತು ಮಾಡಿ ಬಂದ್ ಮತ್ತದ್
1: ನೋಡ್ಲಿಕ್ಕೆ.
0: ಹೌದು, ನಮ್ ಪಾತ್ರ ನಾವು ಆಮೇಲೆ ನೋಡ್ಬಹುದು. ಈಗ ಆನ್ಲೈನ್ ಆಟ ಆದ್ರಿಂದ ಮೊಬೈಲ್ ನಾವು ಯಾವತ್ ಬೇಕಾದ್ರೆ ನಾವ್ ಎಂತ ಮಾಡಿದ್ವಿ, ಏನ್ ತಪ್ಪು ಮಾಡಿದ್ವಿ, ಏನ್ ಸರಿ ಮಾಡಿದ್ವಿ ನೋಡ್ಕೊಳ್ಕೆ. ನಾವು ಇಲ್ಲಿ ಮೈದಾನದಾಗೆಲ್ಲ ಮಾಡಿದ್ರೆ ನಮ್ಮನ್ನ ನಾವು ನೋಡ್ಕೊಳಕ್ ಆಗುದಿಲ್ಲ, ಪ್ರೇಕ್ಷಕರು ಮಾತ್ರ ನೋಡ್ಬೇಕು.
1: ಸೊ ನಿಮ್ಗದ್ ಹೆಲ್ಪ್ ಆಯ್ತು ಅನ್ಸುತ್ತೆ ಆನ್ಲೈನ್ ಆಟ ನೀವು ಮಾಡಿದ? ಏ, ನಾನು ಹಿಂಗ್ ಮಾಡೋ ಬದ್ಲು ಹಾಂಗ್ ಮಾಡ್ಲಕ್ಕಿತ್ತು, ಹಿಂಗ್ ಹೆಜ್ಜೆ ಹಾಕೋ ಬದ್ಲು ಹಾಂಗ್ ಹಾಕ್ಲಕ್ಕಿತ್ತು,
0: ಅದೊಂದು ಹೆಲ್ಪ್ ಆಗಿತ್ತು.
1: ಇದೆಲ್ಲ ಹೆಲ್ಪ್ ಆಯ್ತು, ತಿದ್ಕಂಕಲ್ ಆಯ್ತು ನಿಮ್ಗೆ,
0: ಅವಕಾಶ ಆಯ್ತು.
1: ಶ್ರೀ ಗೆಜ್ಜನಾದ ಈ ಯಕ್ಷಗಾನ ತಂಡ ಕಟ್ಟುವತ್ತಿಗೆ ಎಷ್ಟು ಕಷ್ಟ ಆಯ್ತು? ಈಗ ನೀವು ಮತ್ತೆ ವಿಘ್ನೇಶ್ ಅವರು ಇಬ್ರು ಒಟ್ಟಿಗೆ,
0: ನಾವು ಇಬ್ರು ಒಟ್ಟೆ ಸೇರಿ ಈ ಕ್ಲಾಸ್ ಅನ್ನು ಮಾಡಿದ್ದೆ. ತುಂಬಾ ಕಷ್ಟ ಆಯ್ತು ನಮ್ಗೆ.
1: ಯಾಕಂದ್ರೆ
0: ಫೈನಾನ್ಸಿಯಲಿ ಆಗಿ ಹೌದು, ಮತ್ತೆ ಆವಾಗ ಜನ ಸೇರಿಸ್ಕೊಳ್ಬೇಕು.
1: ಅದು 2019 ಕೋವಿಡ್ ಟೈಮ್,
0: ಕೋವಿಡ್ ಟೈಮ್ ಜನ ಸೇರಿಸ್ಬೇಕು, ಅದೆಲ್ಲ ಮಾಡೋಕೆ ತುಂಬಾ ಕಷ್ಟ ಆಯ್ತು. ಕಡೆ ಕಡೆಗೆ ಒಂದ್ 4 ಜನ ಗೊತ್ತಾಯ್ತು, ಹಾ ಈ ಟೀಮ್ ಒಳ್ಳೇದುಂಟು, ರಾಮಚಂದ್ರ ಭಟ್ ಅಂತ ಒಬ್ರು ಹಿರಿಯ ಯಕ್ಷಗಾನ ಗುರುಗಳು ನಮ್ಗೆ ಹೇಳಿಕೊಡ್ತಾರೆ ಅಂತ ಹೇಳದೊತ್ತಿಗೆ ಆಟೋಮೆಟಿಕ್ ಆಗಿ ಜನ ಆಯ್ತು. ಅವಾಗ ಸುಮಾರು ಒಂದ್ ಲೇಡೀಸ್ ಮದ್ವೆ ಆದವ್ರೆ ಒಂದ್ 6-7 ಜನ ಇದ್ದೀರಿ. ಹಾ, ವೇಷ ಮಾಡಿದವ್ರೆ ನಮ್ಮಲ್ಲಿ, ನಮ್ಮ ಸಂಘದಲ್ಲಿ ವೇಷ ಮಾಡಿದ್ರು. ಇವಾಗಲೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ.
1: ಮತ್ತೆ ಎಷ್ಟು ಜನ ಒಟ್ಟು ಎಷ್ಟು ಜನ ಆಯ್ತು ಫಸ್ಟ್ ಗೆ ಇನಿಷಿಯಲಿ
0: ಮಾಡ್ದೋತಿ? ಫಸ್ಟ್ ಆಟ ಮಾಡ್ದೋತಿ ನಮ್ಗೆ 23 ಜನ ಏನೋ ಇದ್ದಿರು.
1: ಓ,
0: ಕಡೆ ಕಡೆ ಕ್ರಮೇಣ ಕೆಲವರಿಗೆಲ್ಲ ಈ ಲೇಡೀಸ್ ಆದ್ರಿಂದ ಕೆಲವರಿಗೆ ಒತ್ತಡ ಮನೆ ವರ್ಕ್ ಅದಂತ ಇರತ್ತಲ್ಲ, ಕಡೆ ಕಡೆ 1-2 ವರ್ಷ

0: ಮಾತ್ರ ಬಿಟ್ರೆ ಮತ್ತೆ ಹೆಜ್ಜೆಗೆ ಸ್ವಲ್ಪ ಹೆಜ್ಜೆಲ್ಲ ಕಲ್ತ್ರೆ ಬಿಟ್ರೆ.
1: ಯೂಶ್ವಲಿ ಅಪರೂಪ ಇದು ಎಂತಂದ್ರೆ ಹೆಂಗಸರು ಗಂಡಸರು ಇಬ್ರು ಒಂದೇ ಸಂಘದಲ್ಲಿ ಇಪ್ಪುದು.
0: ಹೌದು ಹೌದು,
1: ತುಂಬಾ ಅಪರೂಪ. ಈಗ ನಮ್ಮಲ್ಲಿ ಸುಮಾರು ಸಂಘದವ್ರು ಬಂದಿರ, ಎಲ್ಲ ಗಂಡಸ್ರಂದ್ರೆ ಗಂಡಸ್ರೆ, ಹೆಂಗಸ್ರೆ ಹೆಂಗಸ್ರೆ. ಅವ್ರು ಮಿಕ್ಸ್ ಅಪ್ಪುದಿಲ್ಲ.
0: ಇಲ್ಲ, ಇಲ್ಲಿ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರಿಗೂ ಅವಕಾಶ, ಮುಕ್ತ ಅವಕಾಶ. ಮತ್ತದಲ್ಲದೆ ನಾವು ಬರೀ ಯಕ್ಷಗಾನ ಅಂತಾನೆ ಇದ್ ಮಾಡಿರ್ಲಿಲ್ಲ. ಈ ಆಟಿ ಅಮಾಸೆ ಕಾರ್ಯಕ್ರಮ ಬಂದಾಗ ನಾವ್ ಎಂತ ಮಾಡ್ತಿತ್ತು ಅಂತ ಹೇಳಿದ್ರೆ, ಪ್ರತಿ ಮಕ್ಕಳ ಹತ್ರ ಒಂದ್ ನಮ್ದೊಂದು ಗ್ರೂಪ್ ಅನ್ ಮಾಡ್ಕೊಂಡಿದ್ದೆ. ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಿತ್ತು, ನಮ್ದು ಈ ತರ ಕಾರ್ಯಕ್ರಮ ಮಾಡುವ, ನಿಮ್ ನಿಮ್ ಮನೆಯಿಂದ ನಮ್ಮ ಕುಂದಾಪುರದಲ್ಲಿ ಏನು ಅಂತ ತಿಂಡಿ ತಿನಿಸು ಏನ್ ಮಾಡ್ತಾರೆ ಮನೇಲಿ ಮಾಡುವಂತದ್ದು, ಅದನ್ನ ನೀವು ಮಾಡ್ಕೊಂಡ್ ಬನ್ನಿ, ನಾವೆಲ್ಲ ಕೂತ್ಕೊಂಡು ಒಟ್ಟಾಗಿ ಒಂದ್ ತಿನ್ನುವಂತ ಕಾರ್ಯಕ್ರಮ. ಅದನ್ನ ನಾವು ಒಂದು 4-5 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇತ್ತು. ಅದು ಬಹಳ ಬಹಳ ಜನ ರೀಚ್ ಆಯ್ತು. ಎಲ್ಲರೂ ಹೇಳುರು, ನೀವು ಕ್ಲಾಸ್ ಅಲ್ಲಿ ಬರೀ ಯಕ್ಷಗಾನ ಒಂದೇ ಅಲ್ಲ, ಈ ಆಟಿ ಅಮಾಸೆ ಅಂತ ಮಾಡ್ತಿದ್ರಿ. ಕಡೆಗೆ ಒಂದ್ ವರ್ಷ ನಾವು ಒಬ್ರು ನಮ್ಮ ಪರಿಚಯದವ್ರೆ ಈ ಸೀಮಂತ ಶಾಸ್ತ್ರ ಕೂಡ ನಮ್ಮ ಒಂದು ಕ್ಲಾಸ್ ಅಲ್ಲಿ ಮಾಡಿದ್ ನಾವೇನಾದ್ರು ಡಿಫ್ರೆಂಟ್. ಬರೀ ಯಕ್ಷಗಾನ ಒಂದೇ ಅಲ್ಲ, ಎಲ್ಲದನ್ನು ಮಾಡ್ಕೊಂಡು ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿತ್ತು. ಅದು ಅವರಿಗೂ ಬಹಳ ಖುಷಿ ಆಯ್ತು. ನಮ್ಮ ಮನೆಯಲ್ಲೂ ನಮ್ಗೆ ಈ ಶ್ರೀಮಂತ ಕಾರ್ಯಕ್ರಮ ಮಾಡ್ಲಿಲ್ಲ ಅಂತ ಹೇಳಿ ಒಂದು 50 ಜನ ಸೇರಿತ್ತು.
1: ಗಡ್ಜ್ ಆಯ್ತು,
0: ಗಡ್ಜ್. ಏನ್ ಸಂಪ್ರದಾಯ ಇತ್ತು ಅದನ್ನೆಲ್ಲ ನಮ್ಮ ಈ ಸ್ಟೂಡೆಂಟ್ ತಾಯಂದ್ರನ್ನೆಲ್ಲ ಬರೋಕ್ ಹೇಳಿ, ಹೂ ಮುಡ್ಸೋದಿರ್ಲಿ, ಸೀರೆ ಇದ್ ಮಾಡೋದಿರ್ಲಿ, ಎಲ್ಲ ಚಕ್ಕುಲಿ ಕುಲಿ ಐಟಮ್ ಏನೆಲ್ಲ ಬೇಕು ಅದನ್ನೆಲ್ಲ ಅವ್ರು ಒಬ್ರೊಬ್ರು ಸ್ವಲ್ಪ ತಕ ಬನ್ನಿ ಅಂತ ಹೇಳಿ ಶೇರ್ ಮಾಡಿ ಮಾಡಿದ್ಬಿಟ್ರೆ, ನಾವು ಇಂಡಿವಿಜುವಲ್ ಆಗಿ ಮಾಡೋದಲ್ಲ, ಎಲ್ಲರೂ ಒಮ್ಮತದಿಂದ ಖುಷಿ ಪಟ್ಟು ಮಾಡಂತ ಕಾರ್ಯಕ್ರಮ.
1: ಇದಕ್ಕೆಲ್ಲ ಈಗ ಎಂತದೇ ಒಂದು ಕಾರ್ಯಕ್ರಮ ಮಾಡುದಾದ್ರು ನಿಮ್ಗೆ ದುಡ್ಡು ಬೇಕಲ್ಲ, ಅದನ್ನೆಲ್ಲ ಹೆಂಗೆ
0: ಅಂದ್ರೆ ಬೇರೆ ಎಲ್ಲ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡದಿದ್ರೆ ಬ್ಯಾನರ್ ತ್ರೂ ಅಲ್ಲಿ ಸರ್ಕಾರದಿಂದ ಏನೋ ಸಿಗತ್ತ ಅಂತ ಹೇಳ್ತಾ ಇದ್ರೆ, ನಾವು ರಿಜಿಸ್ಟ್ರೇಷನ್ ಮಾಡಿದ ಅದ್ ನಮ್ ಮುಂದೆ ಪ್ರೊಸೆಸ್ ಮಾಡೋಕೆ ಆಗ್ಲಿಲ್ಲ. ಅಂದ್ರೆ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಆದಾಗ ಕೆಲವೊಬ್ರು ಕಾಲ ಇದು ಬಿಟ್ಟು ಹೋದಾಗ ಅದನ್ನ ಮಾಡೋಕಾಯ್ಲಿಲ್ಲ ಹೇಳಿ ಅದು ಕಮಿಟಿ ಬೇಕು. ಅದಕ್ಕೋಸ್ಕರ ನಮ್ಗೆ ದುಡ್ಡಿಂದ ಒಂದು ಯಾವ ಕಡೆಯಿಂದ ಸಿಗ್ಲಿಲ್ಲ. ಹಾಗಂತ ಇಲ್ಲಿ ನಮ್ಮ ಕೆ ಆರ್ ನಾಯಕರು ಇವರೆಲ್ಲ ನಮ್ಗೆ ಪ್ರತಿ ವರ್ಷ ಸಪೋರ್ಟ್ ಮಾಡುವಂತ ವಾರ್ಷಿಕೋತ್ಸವ ಆಟಕ್ಕೆ ಕೆ ಆರ್ ನಾಯಕ್ ನಮ್ಮ ಮುಖ್ಯವಾಗಿ ಹೆಸರು ಅವ್ರದ್ದು ಒಂದು. ಅವ್ರು ನಮ್ಗೆ ಎನಿ ಟೈಮ್
1: ಅವ್ರಿಂತ ತುಂಬಾ ತುಂಬಾ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರಲ್ಲ,
0: ಡೋನರ್ಸ್
1: ಅಲ್ಲಿ ಒಳ್ಳೇದಾಯ್ಲಿ ಅವರಿಗೆ. ಹಾಗೆ ನೀವು ಶ್ರೀ ಗೆಜ್ಜೆನಾದ ತಂಡ ಶುರು ಮಾಡಿ ಹೆಂಗಸರು ಗಂಡಸರು ಒಟ್ಟೆ ಹಾಯ್ಕೊಂಡ ಮಕ್ಕಳನ್ನೆಲ್ಲ ಹಾಕೊಂಡ ಶುರು ಮಾಡಿ ಪ್ರಥಮ ಆಟ ಆಡ್ಸಿದ್ದು ಯಾವ್ದು?
0: ಶ್ವೇತ ಕುಮಾರ ಚರಿತೆ, ಆನ್ಲೈನ್ ಆಟ.
1: ಆನ್ಲೈನ್ ಶ್ವೇತ ಕುಮಾರ
0: ಚರಿತೆ, ಮೇಳದ ಅತಿಥಿ ಕಲಾವಿದ್ರು. ಮೇಳದ ಕಲಾವಿದ್ರು 3-4 ಜನ ಇದ್ದಿದ್ರು.
1: ಯಾರನ್ನೆಲ್ಲ ಕರ್ಕೊಂಡು?
0: ಅಲ್ಲಿ ಹರೀಶ್ ಜಪ್ತಿ ಅಂತ ಒಬ್ರು, ನಾಗರಾಜ್ ಪೂಜಾರಿ ದೇಲ್ಕೊಂದ, ದ್ಯುತೇಶ್ ಕಾಮತ್ ಅಂತ, ಇನ್ನೊಬ್ರು ದಿನೇಶ್ ಖನ್ನರ್ ಅಂತ, 4 ಜನ. ಅವತ್ತಿನ ಇದಕ್ಕೆ ನಮ್ಗಂದ್ರೆ ಆ ಪ್ರಸಂಗಕ್ಕೆ ಅನಿವಾರ್ಯ, ಯಾಕಂದ್ರೆ ಹಿಮ್ಮೇಳ ಕೂಡ ಎಲ್ಲ ಮೇಳದವ್ರನ್ನ ಹಾಕೊಂಡಿದ್ದೆ. ಯಾಕಂದ್ರೆ ಆಟ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಿಮ್ಮೇಳದವ್ರನ್ನ ನಾವು ಮೇಳದವ್ರನ್ನ ಹಾಕೊಂಡಿದ್ದೆ. ತುಂಬಾ ಹೆಸರು ಬಂತ, ಅದಕ್ಕೆ ಒಳ್ಳೆ ಕಮೆಂಟ್ಸ್ ಹಾಗೆ ಬಂತು. ಅದು ಹೇಳಿದ್ನಲ್ಲ, 34,000 ಏನು ವ್ಯೂಸ್ ಕೂಡ ಆಗಿದೆ. ಅದು ಒಂದು ಒಳ್ಳೆ ಇದು.
1: ಓಕೆ, ಸೊ ಶ್ವೇತಕುಮಾರ ಚರಿತ್ರೆ ಮಾಡುವತ್ತಿಗೆಲ್ಲ ಹ್ಯಾಂಗ್ ಮಾಡಿರ ನಿಮ್ಮ ತಂಡ ಸದಸ್ಯರೆಲ್ಲ? ಯಾಕಂದ್ರೆ ಶ್ವೇತಕುಮಾರ ಚರಿತ್ರೆ ಎಲ್ಲರೂ ಕಂಡಿರ್ತಾರೆ, ಎಂತ ಯಾವಾಗಿಂದನು ಅದೇ ಇರುತ್ತೆ ಆಟ. ಅದ್ ಯಾವ್ದಾದ ನಂತರ ಯಾವ್ದು ಬತ್ತಂತ ಕಾಂಬರಿಗೆ ಭಯಪಟ್ಟೆ ಇರತ್ತೆ, ಅಷ್ಟು ಕಂಡಿರ್ತಾರೆ. ಈಗ ನೀವು ಮಾಡುವತ್ತಿಗೆ ನೀವಷ್ಟು ಲೈಕ್ ಮಾಡ್ರೆ ಮಾತ್ರ ಕಾಮ್ದಿದ್ರೆ ಅದೆಂತ ಆಟ ಸುಮ್ನಾಯ್ಕೋ ಅಂತ ಹೇಳಂಗ್ ಇಪ್ಪಕ್ಕ ಆಗ. ಸೊ ಹ್ಯಾಂಗ್ ಇದೀತ ಪರ್ಫಾರ್ಮೆನ್ಸ್ ಎಲ್ಲ?
0: ಪರ್ಫಾರ್ಮೆನ್ಸ್ ಅಂತ ಹೇಳ್ರೆ, ಕೆಲವೊಂದು ಆ ಪ್ರಸಂಗದಲ್ಲಿ ಬರುವಂತ ಕೆಲವೊಂದು ವೇಷಕ್ಕೆ ಇವರೇ ಇದ್ರೆ ಒಳ್ಳೇದಂತ ಹೇಳಿ ಆ 4 ಜನ ಕಲಾವಿದ್ರು ಸೆಲೆಕ್ಟ್ ಮಾಡೋದನ್ನ ಅದು ಅದೇ ಉದ್ದೇಶಕ್ಕೋಸ್ಕರ ಶ್ವೇತಕುಮಾರ ಜಪ್ತಿ ಹರೀಶ್ ಅವರೇ ಮಾಡ್ಬೇಕು, ರೈಲೋಕ ಸುಂದರಿ ದೇಲ್ಕುಂದ ನಾಗರಾಜ್ ಅವರೇ ಮಾಡ್ಬೇಕು, ಅಲ್ಲಿ ಪೇತ ಅಂತ ಒಂದು ಬರುತ್ತೆ ಅದನ್ನ ದ್ವಿತೇಶ್ ಕಾಮತ್ರೇ ಮಾಡ್ಬೇಕು ಅಂತ ಹೇಳಿ ನಾವು ಪಟ್ಟು ಹಿಡ್ದು ನಾವೇ ಸೆಲೆಕ್ಟ್ ಮಾಡಿ ಅವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಆ ಪ್ರಸಂಗನ ಇದ್ ಮಾಡಿ 4-4 ಟ್ರಯಲ್ ಮಾಡಿದ್ದಿತ್ತು. ಬೇರೆ ಸಂಘದ ಆಟ ಅಂತ ಹೇಳಿದ್ರೆ ಟ್ರಯಲ್ ಜಾಸ್ತಿ ಮಾಡೋಕ್ ಹೋಗ್ತಿಲ್ಲ,
1: ಅಂದ್ರೆ
0: ಹವ್ಯಾಸಿ ಕಲಾವಿದ್ರು ಇರುದಲ್ಲ ಅಂತ ಹೇಳಿ ಸಾಕು ಅಂತ ಹೇಳಿ ಇದ್ ಮಾಡ್ತಿದ್ರೆ ನಾವು ಅದನ್ನ ಜಾಸ್ತಿ ಹಾಕಿದ್ವಿ,
1: ಜಾಸ್ತಿ ಹಾಕಿರಿ.
0: ನಮ್ಗೆಲ್ಲ ಹೊಸ್ತ, ನನ್ಗಂತೂ ನನ್ಗೆ ಆ ಪಾತ್ರ ಬಗ್ಗೆ ಈಗಲೂ ಅನ್ಸುತ್ತೆ ಅಯ್ಯೋ ನನ್ನ ಹತ್ರ ಎಂತದ್ದು ಮಾಡೋ ಕಾಯಿಲಿಲ್ಲ ಅನ್ನೋದು, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ.
1: ನೀವ್ ಯಾವ ಪಾತ್ರ?
0: ನಾನು ಅದ್ರಲ್ಲಿ ಶಿವೆ ಅಂತ ಒಂದು ನಾರ್ಮಲ್ ಗರ್ತಿ ವೇಷ ಮಾಡಿದ್ದೆ, ಹಾಗಾಗಿ ಅಷ್ಟೊಂದು ಇದು
1: ಫಸ್ಟ್ ವೇಷ.
0: ಫಸ್ಟ್ ವೇಷ ಅದಕ್ಕೂ ಹಿಂದೆ ಒಂದ್ ವೇಷ ಮಾಡಿ ಇದೆ ಆನ್ಲೈನ್ ಆಟದಲ್ಲ, ಶ್ರೀದೇವಿ ಬನಶಂಕರಿ ಪ್ರಸಂಗ.
1: ಇದು ಎರಡನೇ ವೇಷ.
0: ಇದು ಎರಡನೇ ವೇಷ.
1: ವಿಘ್ನೇಶ್ ಅವರೇ, ಈಗ ನೀವು ಮತ್ತೆ ಸುರೇಶ್ ಅವರು ಒಟ್ಟಾಗಿ ಕಂಡ ಶ್ರೀ ಗೆಜ್ಜನಾದ ಈ ತಂಡವನ್ನ ಸಂಘವನ್ನ ನೀವು ಸ್ಥಾಪನೆ ಮಾಡಿದ್ರು. ನೀವು ಅಂದ್ಕೊಂಡ್ರ ಲೈಕ್ ಇದು ಸುಮಾರು ದಿನ ಓಡುತ್ತಾ ಅಥವಾ ಕಾಂಬ ಒಂದಂತ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಅಥವಾ ಹೆಂಗ್ ಯಾವ ಧೈರ್ಯ ಯಾಕಂದ್ರೆ ನಿಮ್ಮಿಬ್ಬರಿಂದ ನಡೆಯುವುದಲ್ಲ, ಒಂದು ಸಂಸ್ಥೆ ಸಂಘ ಅಂದ್ರೆ ತುಂಬಾ ಜನ ಬತ್ರು, ತುಂಬಾ ಜನ ಇರ್ತರು, ತುಂಬಾ ಮಂಡಿ ಯೋಚನೆಗಳಿರುತ್ತೆ. ಸೊ ನಿಮ್ಗೆ ಯಾವ ತರ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರ ನೀವು ಇದ್ದಿತ್ತ?
2: ಫಸ್ಟ್ ಎಂತಂತ ಹೇಳಿದ್ರೆ ನಾ ಫಸ್ಟ್ ಒಂದು ಕಲಿಬೇಕು, ಹೆಜ್ಜೆ ಕಲಿಬೇಕಂತ ಜಾಯಿನ್ ಆಗಿದೆ. ಅದರ ಮೇಲೆ ನಾವು ಕಲ್ತಂತಹ ವಿದ್ಯೆ ಇದ್ದವ್ರಿಗೆ ಎಲ್ಲರಿಗೂ ನಾವು ಹಂಚಬೇಕು ಅನ್ನುವಂತ ಒಂದು ಮನಸ್ಥಿತಿ ಮಕ್ಕಳಿಗಾಗಿ. ನಾವು ನಮ್ಮ ಕರ್ನಾಟಕದ ಫೋಕ್ ಫಾರ್ಮ್ ಇದು ಯಕ್ಷಗಾನ, ಈಗ ಎಲ್ಲರೂ ಹಿಪ್ ಹಾಪ್ ಆಗ್ಲಿ, ನಾನು ಹಿಪ್ ಹಾಪ್ ಡಾನ್ಸರ್.
1: ಹೌದಾ?
2: ಇಂಡಿಯನ್ ಹಿಪ್ ಹಾಪ್ ಡಾನ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡಲಿಸ್ಟ್ ನಾನು. ಬಟ್ ಯಕ್ಷಗಾನ ಮೇಲೆ ಆಸಕ್ತಿ ಹೆಚ್ಚು ನನಗೆ. ನಾನು ಫಸ್ಟ್ ಬಂದಾಗ ನಾನು ಕನ್ನಡನೂ ಬರೋದಿಲ್ಲ, ಇವ್ರ ಕನ್ನಡ ಇಂಗ್ಲಿಷ್ ಅಲ್ಲಿ ಬರೆದು ಕೊಡೋದು.
1: ಕನ್ನಡ ಬರ್ತಿಲ್ಲ,
2: ಇಂಗ್ಲಿಷ್ ಮೀಡಿಯಂ
1: ಬರ್ದದ್ ಓದು ಬರ್ತಿಲ್ಲ.
2: ಇಲ್ಲ ಇಲ್ಲ, ಕನ್ನಡ ಓದಕ್ ಬರ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಬರೆದ ಡೈಲಾಗ್ ಎಲ್ಲ ಬೈಹಾರ್ಟ್ ಮಾಡಿ ಅದನ್ನೇ ನಾನು ಡೈಲಾಗ್ ಎಲ್ಲ ಹೇಳುವಂತದ್ದು. ಮೇಳದ ಕಲಾವಿದ್ರೆಲ್ಲ ಸ್ವಲ್ಪ ಬರೆದು ಕೊಟ್ಟ, ಓಕೆ ಹೀಗೆಲ್ಲ ಹೇಳ್ಬೋದಂತ ಅದನ್ನ ಬೈಹಾರ್ಟ್ ಮಾಡಿ ಹಾಗೆ ರಂಗಸ್ಥಳದಲ್ಲಿ ಹೇಳುದು. ಈಗ ಮನ್ಸಲ್ಲಿ ಏನು ಬರುತ್ತೋ, ಇದರಿಂದ ಏನು ಪಾತ್ರಧಾರಿ ಏನು ಹೇಳ್ತಾರೋ ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗತ್ತೆ. ಈಗ
1: ಬತ್ತ ಆ ತರ ಬತ್ತ ಅಲ್ಲ ಮರ, ಇದಾಗ್ಬೋದು ಎರಡು ವೈರುಧ್ಯಗಳು, ಹಿಪ್ ಹಾಪ್ ಅಂಡ್ ಯಕ್ಷಗಾನ ಎಲ್ಲಿ ಕನೆಕ್ಟ್ ಆಯ್ತು ಅಂತ ಅಲ್ಲ. ಸೊ ಬ್ಯೂಟಿಫುಲ್, ಪರವಾಗಿಲ್ವೇ?
2: ಹೆಂಗೆ
1: ಹಾಗೆ? ಮೊದ್ಲಿಂದ ನಿಮ್ಗೆ ಯಕ್ಷಗಾನ ಇಷ್ಟ?
2: ಯಕ್ಷಗಾನದ ಮೇಲೆ ಆಸಕ್ತಿ. ನಾನು ಇಲ್ಲೇ ವೆಂಕಟರಮಣ ಕುಂದಾಪುರ ವೆಂಕಟರಮಣ ಶಾಲೆಯಲ್ಲಿ ಇದ್ದಾಗ 10th ಸ್ಟ್ಯಾಂಡರ್ಡ್ ಎಲ್ಲ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದ್ದಿತ್ತು, ಅಷ್ಟು ಸ್ಟೂಡೆಂಟ್ಸ್ ಹೋಗಿತ್ತು. ನಾವು ಅದ್ರಲ್ಲಿ ಒಂದು ಯಕ್ಷಗಾನ ವೇಷ ಹಾಕಿದ್ದೆ. ಅಲ್ಲಿಂದ ನನಗೆ ಯಕ್ಷಗಾನ ಕಲಿಬೇಕಂತ ಆಸಕ್ತಿ ಹೆಚ್ಚಾಯ್ತು. ಮತ್ತೆ ಇವರು ಸುರೇಶ್ ಪೂಜಾರಿ ಅವರು ಸಿಕ್ಕಿದ್ರ, ನಾವು ಕ್ಲಾಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಾನು ಜಾಯಿನ್ ಆಗ್ತೇನೆ ಅಂದ್ರೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಯ್ತು.
1: ಈಗ ನೀವು ಹಿಪ್ ಹಾಪ್ ಮಾಡುದಿಲ್ಲ?
2: ಹಿಪ್ ಹಾಪ್ ಮಾಡ್ತೀವಿ, ಈಗ ಸ್ವಲ್ಪ ಯಕ್ಷಗಾನ ಸೇರದ್ಮೇಲೆ ಒಂಚೂರು ಗ್ಯಾಪ್ ಆಯ್ತು,
1: ಜಾಸ್ತಿ ಯಕ್ಷಗಾನ.
2: ಸಿಲ್ವರ್ ಮೆಡಲ್ ಬಂದ ಮೇಲೆ ನಾವ್ ಆಕ್ಚುಲಿ ಇಲ್ಲಿಂದ ಫೀನಿಕ್ಸ್ ಅರಿಜೋನಾ ಹೋಗ್ಬೇಕಿತ್ತು ಇಂಡಿಯಾ ರೆಪ್ರೆಸೆಂಟ್ ಮಾಡೋಕೆ. ಅದು ಹಾಪ್ ಕೈಲ ಫೈನಾನ್ಶಿಯಲಿ ತುಂಬಾ ಬರ್ಡನ್ ಬಂದ.
1: ಇದು ಯಕ್ಷಗಾನದ ಕಥೆನ ಹಿಪ್ ಹಾಪ್ ಇದ್ ಕಥೆನ?
2: ಹಿಪ್ ಹಾಪ್.
1: ಓಕೆ.
2: ಮತ್ತೆ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯ್ತು, ನಾವು ಯಕ್ಷಗಾನ ಕಂಟಿನ್ಯೂ ಮಾಡ್ತಾ ಹೋಯ್ತು. ಮತ್ತೆ ಮೇಳದ ಅವಕಾಶ ಬಂತು, ಮೇಳದಲ್ಲಿ ಈಗ ತಿರುಗಾಟ ಮಾಡ್ತಿದ್ದೇನೆ.
1: ಅದ್ರಲ್ಲಿ ಹಟ್ಟಿ ಅಂಗಡಿ ಮೇಳ ಜಾಯಿನ್
2: ಆಗಿ
1: ಅಡ್ಡಿಲ್ಲ ಮಾರ, ನೀವು ಫುಲ್ ವೆಸ್ಟ್ ಆನ್ ಇಂದ ಫುಲ್ ಕುಂದಾಪುರ ಆಗ್ಬಿಟ್ರಿ ನೀವು ಅಲ್ಲ. ಅದ್ರಲ್ಲೂ ಈಗ ನೀವು ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ಇದು ಅಡ್ವಾಂಟೇಜ್ ಆಯ್ತು ಯಕ್ಷಗಾನಕ್ಕೆ ಸೇರದ್ದ ಅಥವಾ ಶ್ರೀ ಗೆಜ್ಜನಾದ ತಂಡ ಕಟ್ಟದ್ದ, ವೈಯಕ್ತಿಕವಾಗಿ ವಿಘ್ನೇಶ್ ಅವರಿಗೆ ಯಾವ ತರ ಅಡ್ವಾಂಟೇಜ್ ಆಯ್ತು, ಲಾಭ ಆಯ್ತು?
2: ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಲೀಲಿಕ್ಕೆ ನಮಗ್ ತುಂಬಾ ಸಿಗತ್ತೆ. ಈಗ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಇವರಿಂದ ನನಗೆ ತುಂಬಾ ಕಲೀಲಿಕ್ಕೆ ಸಿಗತ್ತೆ. ಸಣ್ಣವ್ರು ನನಗೆ ಹೀಗೊಂದ್ ಅಣ್ಣ ನೀವು ಹೀಗೆ ಮಾಡಿ ಅಂತ ಹೇಳಿದ್ರೆ ಅದನ್ನ ನಾನು ತಗೊಳ್ತೆ, ನಾನು ಹೀಗೆ ಮಾಡಿದ್ರೆ ಹೌದಲ್ಲ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೋದಲ್ಲ, ನಾನು ತಗೊಳ್ತೆ. ನಾನು ಕಲೀಲಿಕ್ಕೆ ತುಂಬಾ ಅವಕಾಶ ಸಿಗತ್ತೆ. ಯಕ್ಷಗಾನ ಅಂತ ಹೇಳಿದ್ರೆ ಕಲೀಲಿಕ್ಕೆ ದೊಡ್ಡ ಸಾಗರ ಅಷ್ಟದು, ಎಷ್ಟು ಕಲ್ತ್ರು ಸಾಕಾಗೋದಿಲ್ಲ. ಸೊ ಕಲೀಲಿಕ್ಕೆ ಒಂದು ಅವಕಾಶ ಅಂತ ನನಗೆ ಅದೇ ಹೇಳಲಿಕ್ಕೆ ಇಷ್ಟ.
1: ಈಗ ನಮ್ದು ಪುರಾಣ, ನಮ್ದು
2: ಪೌರಾಣಿಕ ಕಥೆಗಳಾಗ್ಲಿ,
1: ಹೌದು ನಮ್ಗೆ ಎಷ್ಟೋ ಕ್ಯಾರೆಕ್ಟರ್ಗಳು ಯಾವ್ದೆಲ್ಲ ಬತ್ತ ಗೊತ್ತೇ ಇಲ್ಲ. ರಾಮಾಯಣ ಅಂದ್ರೆ ರಾಮ, ಸೀತೆ, ಹನುಮಂತ, ಲಕ್ಷ್ಮಣ, ಮಹಾಭಾರತ ಅಂದ್ರೆ ದುರ್ಯೋಧನ, ಮತ್ತೆ ನಮ್ಮದು ಧರ್ಮರಾಯ, ಇವ್ರು ಮೇಜರ್ ಆಗಿ ನಮ್ಗೆ ನೆನಪಾದ್ರೆ ಅರ್ಜುನ, ಭೀಮ, ಅದ್ರ ಒಳಗಿನ ಇನ್ನೆಷ್ಟೋ ಕ್ಯಾರೆಕ್ಟರ್ಗಳಿದ್ದಾವೆ, ಅವ್ರಿಗೆ ಏನೇನು ಅಂಬುದು ನಮ್ ಸಮ ಗೊತ್ತಿಪ್ಪುದಿಲ್ಲ. ಬಟ್ ಯಕ್ಷಗಾನ ಇದೆಲ್ಲವನ್ನ ಹೇಳ್ಕೊಡುತ್ತೆ. ನಿಮ್ಗೆ ಇಂಥ ಪೌರಾಣಿಕ ಪಾತ್ರ ಮಾಡುವತ್ತಿಗೆ ಸುಲಭ ಅಲ್ಲ ಅದು, ನೀವು ಆ ಪಾತ್ರನ ಅರ್ಥ ಮಾಡ್ಕೋಬೇಕು, ಆ ಪಾತ್ರದೊಳಗು
2: ಅಷ್ಟೇ ಪಾಂಡಿತ್ಯ ಬೇಕಾಗ.
1: ಯಸ್. ಸೊ ಈ ಪ್ರಿಪರೇಷನ್ ವಿಘ್ನೇಶ್ ಅವ್ರು ಹೆಂಗೆಲ್ಲ ಮಾಡಿದ್ರಿ?
2: ಪ್ರಿಪರೇಷನ್ ಅಂತ ಹೇಳಿದ್ರೆ ಈಗ ಪೌರಾಣಿಕ ಕಥೆಗಳಂತ ಹೇಳಿದ್ರೆ ಈ ಹಿಂದೆ ಮಾಡಿ ಹೋದಂತಹ ಕಲಾವಿದರು ಹೇಗೆ ಮಾಡಿದ್ದಾರೆ ಅದ್ರ ತಕ್ಕ ಹಾಗೆ ನಾವು ಮಾಡಬೇಕಾಗತ್ತೆ ಪೌರಾಣಿಕ ಅಂತ ಹೇಳಿದ್ರೆ. ಹಾಗೆ ಈಗ ಸಾಮಾಜಿಕ ಕಥೆ ಹೇಳಿದ್ರೆ ನಂದೇ ಒಂದು ಜೀವ ತುಂಬಿಸ್ಬೋದು ನಾನೀಗ ಹೊಸ ಪಾತ್ರಕ್ಕೆ. ಈಗ ಪೌರಾಣಿಕದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಕತೆ ಗೊತ್ತಿರ್ಬೇಕು ಅವ್ರಿಗೆ. ಎದುರಿನ ಪಾತ್ರಧಾರಿ ನನ್ನ ಹತ್ರ ಏನ್ ಹೇಳ್ತಾರೋ ಅದಕ್ಕೆ ನಾನು ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ನನಗೆ ಬರ್ಬೇಕು, ಆ ಕತೆ ನನಗೆ ಗೊತ್ತಿರ್ಬೇಕು. ಸೊ ಪೌರಾಣಿಕ ನಾಲೆಜ್ ಅಷ್ಟೇ ಬೇಕಾಗತ್ತೆ. ಯಕ್ಷಗಾನದಲ್ಲಿ ಮಾತ್ರ ಈ ಪೌರಾಣಿಕ ನಾಲೆಜ್ ಸಿಗುವಂತದ್ದು, ಮತ್ತೆ ಎಲ್ಲೂ ಸಿಗುದಿಲ್ಲ ಅಂತ ನನ್ನ ಅನಿಸಿಕೆ.
1: ಈ ತಯಾರಿ ಹೆಂಗ್ ಮಾಡ್ತೀರಿ? ನೀವೀಗ ಒಂದು ಪಾತ್ರ ಸಿಕ್ಕ ನೀವು ರೆಡಿ ಆಗಿ ಹೋಯ್ಕಲೆ, ನೀವು ಆ ಡೈಲಾಗಿಗೆ ಅಂದ್ರೆ ಅದ್ರ ಹಿನ್ನೆಲೆ ಗೊತ್ತಿರ್ಬೇಕು. ಈ ತಾಳಮದಲ್ಲೇ ಅವ್ರು ಮಾತಾಡೋದು ಎಲ್ಲೆಲ್ಲಿಂದ ತಕ್ಕ ಬರ್ತ ಅಂದ್ರೆ ಅವ್ರಿಗೆ ಅಷ್ಟು ಕನೆಕ್ಷನ್ಗಳು ಗೊತ್ತಿರುತ್ತೆ. ಈಗ ನೀವು ಕೂಡ ವೇಷಧಾರಿ ಆದ್ರೂ ನೀವು ಆ ಸಂಭಾಷಣೆಯಲ್ಲಿ ಅಲ್ಲೆಲ್ಲ ಸೇರ್ಸ್ಕೊಳ್ಕಲೆ. ಸೊ ಅದಕ್ಕೆಲ್ಲ ಹೆಂಗ್ ತಯಾರಿ ಮಾಡ್ಕಂತ್ರಿ ನೀವು?
2: ಮೊದ್ಲೆಲ್ಲ ಆದ್ರೆ ಯೂಟ್ಯೂಬ್ ಇಂದ ನೋಡಿಯೋ ಈ ತರದೆಲ್ಲ ಇದಿತ್ತು. ಇತ್ತೀಚೆಗೆ ನಾನು ಸ್ವಲ್ಪ ಪುಸ್ತಕಗಳನ್ನೆಲ್ಲ ಓದ್ತಿದ್ದೆ, ಕೀಚಕಂದಾಗ್ಲಿ ಈ ತರದಲ್ಲಾಗ್ಲಿ, ಏನ್ ಕನೆಕ್ಷನ್, ಹಿಡಿಂಬೆ ಮಗ ಈ ಘಟೋದ್ಗಜ, ಇದೆಲ್ಲ ಕನೆಕ್ಷನ್ ಓದಿ ಓದಿಗೆ ಸ್ವಲ್ಪ
1: ತುಂಬಾ ಹೆಲ್ಪ್ ಆಗ್ತಿದೆಲ್ಲ.
2: ಖಂಡಿತ ಖಂಡಿತ,
1: ನಮ್ಮ ಪುರಾಣಗಳು ತುಂಬಾ ಗೊತ್ತಾಗ್ತದೆ. ಅದು ಯಕ್ಷಗಾನ ನಿಜ ಅಡ್ವಾಂಟೇಜ್ ಅದು. ಒಂದು ನಮ್ಮ ಭಾಷೆ ತುಂಬಾ ಶುದ್ಧ ಆಗ್ತ, ಇನ್ನೊಂದು ನಮ್ಗೆ ಗೊತ್ತಿಲ್ಲದ ಎಷ್ಟೋ ಪಾತ್ರಗಳು ಗೊತ್ತಾಗ್ತ, ಅದ್ರ ಕನೆಕ್ಷನ್ ಅಂತ ಊ ಹಿಂಗ್ ಇತ್ತ. ಮತ್ತೆ ಆ ಪಾತ್ರಗಳು ಅವತ್ತಿನವು, ಇವತ್ತಿಗೂ ಪ್ರಸ್ತುತ. ಪಾತ್ರ ಅವತ್ತಿದೆ, ಸನ್ನಿವೇಶನ ಅವತ್ತಿದೆ, ಬಟ್ ಆ ಪ್ರಸ್ತುತದ ಇವತ್ತಿಗೂ ಇರುತ್ತೆ. ಅದು ಯಕ್ಷಗಾನ ತಾಕತ್ತು. ಸೊ ನಿಮ್ಗೆ ಸಾಮಾಜಿಕ ಪಾತ್ರಗಳು ಇಷ್ಟ ಅರ್ಥ ಮಾಡೋಕೆ ಇಲ್ಲ ಪೌರಾಣಿಕ?
2: ಸಾಮಾಜಿಕ ಕಥೆಯಲ್ಲಿ ನಮ್ಮನ್ನ ನಾವು ತೋರಿಸ್ಕೊಳ್ಬಹುದು, ಇದು ನನ್ನ ಟ್ಯಾಲೆಂಟ್ ಅಂತ. ಫಾರ್ ಎಕ್ಸಾಂಪಲ್, ನಾವೀಗ ಕಳೆದ ವರ್ಷ ಹಟ್ಟಿ ಅಂಗಡಿ ಮಾಡಿದ್ರೆ ಸಿರಿ ಸಿಂಗಾರಿ ಪ್ರಸಂಗ ಅಂತ ಮಾಡ್ತಾರೆ. ಫಸ್ಟ್ ಗೆ ನಾಗಶ್ರೀ ಅವರು ಮಾಡಿ ಹೋಗಿರುವಂತ ಪಾತ್ರ ಅದು, ಸಿಂಗಾರಿಯ ಪಾತ್ರ. ನಾನು ಅದನ್ನ ನನ್ನದೇ ಒಂದು ಥಿಂಕಿಂಗ್ ಅಲ್ಲಿ ಈಗ ಎಂತ
1: ಅದು ಸಿರಿ ಕಥೆಯ,
2: ಸಿರಿ ಸಿಂಗಾರಿ ಅಂತ ಇಬ್ರು ಗೆಳತಿಯರ ಕತೆ. ನನ್ನ ಪಾತ್ರ ಸಿಂಗಾರಿ ಅಂತ, ರೈತನ ಮಗಳವಳು. ನಾ ರೈತನ ಮಗಳಾಗಿ ನಾನು ಹ್ಯಾಕ್ ಪ್ರೆಸೆಂಟ್ ಮಾಡೋದು, ಅವ್ರು ಹಾಗೆ ಮಾಡ್ಲಿಲ್ಲ ಆಗಿತ್ತು. ಅದಕ್ಕೊಂದು ಹಾಳೆ ಕಡ್ಡಿ ಹಾಕಿ ಬಿತ್ತನೆ ಎಲ್ಲ ಮಾಡೋದು, ಅದನ್ನ ನಾವಿಬ್ರು ಸೆಟ್ಟಿಂಗ್ ಮಾಡಿ ಒಂದು ಕುಣಿತನೆ ಸುಗಿ ಕುಣಿತ ಅಂತ ಮಾಡಿ ಆತರ ಮಾಡ್ತಾ ಹೋಯ್ತು. ನಮ್ಮನ್ನ ನಾವು ತೋರಿಸ್ಕೊಳ್ಬಹುದು,
1: ನಿಮ್ಮ ಕ್ರಿಯೇಟಿವಿಟಿ
2: ತೋರಿಸ್ಲಕ್ಕ. ಸಾಮಾಜಿಕ ಕಥೆಯಲ್ಲಿ ಮಾತ್ರ ಆಗುವಂತದ್ದು, ಪೌರಾಣಿಕದಲ್ಲಿ ಹಾಗೆ ಆಗುವುದಿಲ್ಲ. ಬಿಟ್ಟು ಹೋದಂತಹ ದಾರಿ ದೀಪಗಳನ್ನು ನಾವು ಫಾಲೋ ಮಾಡ್ತಾ ಹೋಯ್ಕತ್ ಅಷ್ಟೇ.
1: ಹೌದು. ಟಫ್ ಅನ್ಸೋದು ಯಾವ್ದು ಅಥವಾ ಸುಲಭ ಅನ್ಸೋದು ಯಾವ್ದು?
2: ಟಫ್ ಅನ್ಸೋದು ನನಗೆ ಪೌರಾಣಿಕವೇ
1: ಅಲ್ಲ,
2: ಅಷ್ಟು ಜ್ಞಾನ ಬೇಕು, ಪಾಂಡಿತ್ಯ ಬೇಕೇ ಬೇಕು.
1: ಸುಲಭ ಅನ್ಸೋದು ಇದೆ
2: ಸಾಮಾಜಿಕ,
1: ಇದೆ ಅಡ್ಡಿಲ್ಲ ಅಂತ. ಓಕೆ,
2: ಅಡ್ಡಿಲ್ಲ ಅಂತಲ್ಲ, ಪೌರಾಣಿಕ ಬೇಕೇ ಬೇಕು. ಯಕ್ಷಗಾನ ಮೇಲೆ ಬರಬೇಕು, ನಾವೇನಾದ್ರೂ ಸ್ವಲ್ಪ ಜ್ಞಾನ ಬರ್ಬೇಕಂತ ಹೇಳಿದ್ರೆ ಪೌರಾಣಿಕ ಬೇಕೇ ಬೇಕು.
1: ಇದ್ರ ಸಂಘದಲ್ಲಿ ಆಟ ಅಥವಾ ಸಂಸ್ಥೆಗಳು, ನೀವು ಹವ್ಯಾಸ ತಂಡಗಳಲ್ಲಿ ಆಟ ಅಂದ್ರೆ ಹೆಚ್ಚಾಗಿ ಅವ್ರು ಪೌರಾಣಿಕನೇ ಕೊಡುದು ಗುರುಗಳು. ನಿಮ್ಮ ಮೇಳದಲ್ಲೆಲ್ಲ ಯಾವ್ದೆಲ್ಲ ಪ್ರಸಂಗಗಳನ್ನೆಲ್ಲ ಆಡಿಸಿದ್ರು? ಅದೇ ನಿಮ್ಮ ಸಂಘ
0: ಹವ್ಯಾಸಿ ಹವ್ಯಾಸಿ ಸಂಘದಲ್ಲಿ ನೀವು ಹೇಳಿದಾಗ ಅದೊಂದು ಒಳ್ಳೆ ಪ್ರಶ್ನೆ. ಅದು ಪೌರಾಣಿಕ ಪ್ರಸಂಗ ಹೆಚ್ಚಾಗಿ ಆಗುದು, ಬಟ್ ನಮ್ಮ ಸಂಘದಲ್ಲಿ ಸಾಮಾಜಿಕ ಕಥೆ ಕೂಡ ಮಾಡಿತ್ತು ನಾವು.
1: ಹೌದಾ?
0: ಎರಡು ಎರಡು ಮೂರೇನು ಮಾಡಿತ್ತು.
1: ಎಂತೆಲ್ಲ ಮಾಡ್ರಿ?
0: ಚಿಕ್ಕಮ್ಮ ದೇವಿ ಪ್ರಸಂಗ ಅಂತ ಶಾಂತವಾಸ ದೇವರು ಬರೆದದ್ದು ಕತೆ, ಹಂಗಳೂರು ಕ್ಷೇತ್ರ ಮಹಾತ್ಮೆ ಅಂತ, ಅದು ಒಂದ್ ಕತೆ ಕೂಡ ನಾವು ನಮ್ಮ ಸಂಘದಲ್ಲಿ ಆಟ ಆಡಿಸಿತ್ತು. ಹಂಗಳೂರು ಕ್ಷೇತ್ರ ಮಹಾತ್ಮೆ ಒಳ್ಳೆ ಹೆಸರು ಬಂದಿತ್ತು, ಅದು ನೋಡಿಯೇ ಎರಡು ಆಟ ಕೂಡ ಬುಕ್ಕಿಂಗ್ ಆಗಿತ್ತು. ಸಂಘ ಸಂಸ್ಥೆಯಲ್ಲೆಲ್ಲ ಆಟ ಹಂಗ ಸುಲಭದಲ್ಲಿ ಬುಕ್ಕಿಂಗ್ ಆಗುದಿಲ್ಲ, ಮೇಳದಲ್ಲಿ ಆಗುದೇ ಕಷ್ಟ ಈ ಹೊತ್ತಿಗೆ. ನಮ್ಗೆ ಒಂದ್ ಎರಡು ಆಟ ಆಟೋಮೆಟಿಕ್ ಆಗಿ ಬುಕ್ ಆಗಿತ್ತು. ಆ ಪ್ರಸಂಗ ಅಷ್ಟು ಒಳ್ಳೆ ಇದ್ದಿತ್ತು, ಎಲ್ಲರೂ ಆ ಪಾತ್ರಕ್ಕೆ ಅಷ್ಟೇ ಒಳ್ಳೆ ಜೀವ ತುಂಬಿದ್ದು, ಶ್ರಮ ಹಾಕಿದ್ದಿತ್ತು ಅದಕ್ಕೋಸ್ಕರ. ಹಂಗಳೂರು
1: ಕ್ಷೇತ್ರ
0: ಮಹಾತ್ಮೆ ಅಂತ ಇಲ್ಲಿ ಹತ್ರದಲ್ಲಿ ಉಂಟಲ್ಲ.
1: ಸೊ ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಪ್ರಸಂಗಗಳು ಒಂಚೂ ನೆನ್ಪು ಮಾಡ್ಕೊಳ್ಳಕ್ಕ?
0: ಇನ್ನು ಪೌರಾಣಿಕ ಶ್ರೀದೇವಿ ಬನಶಂಕರಿ, ಚಂದ್ರಾಳಿ ವಿಲಾಸ, ಕಂಸವಾದೆ, ಶ್ವೇತಕುಮಾರ ಚರಿತೆ, ಶ್ರೀನಿವಾಸ ಕಲ್ಯಾಣ, ಒಂದ್ ಎಂಟತ್ತು ಪ್ರಸಂಗ ಮಾಡಿತ್ತು. ಶ್ರೀದೇವಿ ಮಹಾತ್ಮೆ, ದೇವಿ ಮಹಾತ್ಮೆ ನಾಲ್ಕೈದು ಸಲ ಮಾಡಿತ್ತು.
1: ಹೌದಾ?
0: ಹೌದು, ಆನ್ಲೈನ್ ಮಾಡಿತ್ತು, ಇದು ಮಾಡಿತ್ತು.
1: ಸೊ ನಿಮ್ದು ಈ ಶ್ರೀ ಗೆಜ್ಜನಾದ ತಂಡ ವರ್ಷಕ್ಕೆ ಎಷ್ಟು ಆಟಗಳನ್ನು ಮಾಡುತ್ತೆ?
0: ಮೊದ್ಲೆಲ್ಲ ನಾವು ಒಂದ್ ಐದು ಆರು ಆಟ ಮಾಡ್ತಿತ್ತು
1: ಒಂದ್ ವರ್ಷಕ್ಕೆ. ಎಂತ ಮರ್ರೆ, ಹ್ಯಾಂಗ್ ಮರ್ರೆ? ಯಾರು ಪುರ್ಸೋದು?
0: ಕೆಲವೊಬ್ರು ಸಪೋರ್ಟ್ ಮಾಡ್ತಿದ್ರೆ, ಆಟ ಮಾಡಿ ನಾವೇನಾದ್ರು ಇದು ಮಾಡು, ಮತ್ತೆ ನಾವು ಒಂದಿಷ್ಟು ಕಲೆಕ್ಷನ್ ಮಾಡಿ ಏನೋ ಒಂದ್ ಮಾಡಿ ಮಾಡ್ತಾ ಇತ್ತು. ಆನ್ಲೈನ್ ಆಟ ಒಂದು ವರ್ಷದಲ್ಲಿ ಒಂದು ನಾಲ್ಕಟ್ಟ, ವಾರ್ಷಿಕೋತ್ಸವ ಆಟ ಮಾತ್ರ ಆನ್ಲೈನ್ ಮಾಡ್ತಾ ಇರ್ಲಿಲ್ಲ ನಾವು. ಒಂದ್ ಗ್ರೌಂಡ್ ಅಲ್ಲಿ, ನಮ್ಮ ಮುದ್ದುಗುಡ್ಡೆಯಲ್ಲಿ ಒಂದ್ ಗ್ರೌಂಡ್ ಅಲ್ಲಿ ಮಾಡ್ತಿತ್ತು, ಒಂದ್ 600-700 ಜನ ಸೇರ್ತಿದ್ರು. ಅದು ನಾವು ಮೇ ತಿಂಗಳಲ್ಲಿ ಮಾಡ್ದೇ ಇತ್ತು. ನಾವೀಗ ಮೇಳಕ್ಕೆ ಬಂದ್ಮೇಲೆ ನಮ್ಗೆ ಸ್ವಲ್ಪ ಈಗ ಆ ಮೇ ತಿಂಗಳವರೆಗೂ ನಮ್ಗೆ ಮೇಳದಲ್ಲಿ ಕೆಲಸ ಇರುವುದ್ರಿಂದ ಮೇ ಎಂಡ್ ಆಗತ್ತೆ ಅನ್ನೋ ಮಾಡೋತ್ತಿಗೆ ಮಳೆ ಸ್ಟಾರ್ಟ್ ಆಗತ್ತೆ. ಈಗ ಅದನ್ನ ಈಗ ಡೇಟ್ ಚೇಂಜ್ ಮಾಡಿತ್ತು. ಈಗ ಅಕ್ಟೋಬರ್ಗೆ ಇಟ್ಟಿತ್ತು. ಈಗ
1: ಅಕ್ಟೋಬರ್ಗೆ
0: ಇಟ್ಟಿತ್ತು. ಕಳೆದ ವರ್ಷ ನಾವು ಕೋಡಿಯಲ್ಲಿ ಮಾಡ್ತೇವೆ ಶಿವಾಲಯದಲ್ಲಿ, ಈ ವರ್ಷನೂ ಅಲ್ಲೇ ಮಾಡ್ಬೇಕಂತ ಮಾತುಕತೆ ಮಾಡ್ತಾ ಇತ್ತು.
1: ಈ ಸಲದ ಆಟ ಕಲೆ ಎಂತ ಎಲ್ಲ ತಯಾರಿ ಆತಿತ್ತು?
0: ಈ ಸಲ ಆಟದ್ದು ಅದೀಗ ಪೌರಾಣಿಕ ಅಲ್ಲ, ಸಾಮಾಜಿಕ ಕಥೆನೆ ಮಾಡುವಂತ ಇತ್ತೀಗ.
1: ಈ ಪಾತ್ರಗಳ ಹಂಚಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಬತ್ತಿಲ್ಲ?
0: ಪಾತ್ರಗಳ ಹಂಚಿಕೆ ನಾನು ಮತ್ತೆ ಅವನು ಮತ್ತೆ ನಾನು ಇಬ್ರು ಒಟ್ಟಾಗಿ ಮಾಡುದು. ವಿಘ್ನೇಶ್ ಮತ್ತೆ ನಾನು,
1: ನೀವೇ ಇಬ್ರು ಮಾಡುದು?
0: ನಾವೇ ಇಬ್ರು ಪಾತ್ರ
1: ಹೇಳುದಿಲ್ಲ. ಎಂತ ನಿಮ್ಗೆ ಬೇಕಾದವರಿಗೆಲ್ಲ ಒಳ್ಳೊಳ್ಳೆ ಗಣಗಣನೆಲ್ಲ ಕೊಟ್ಟಿದೆ?
0: ಇಲ್ಲ ಇಲ್ಲ, ಅಲ್ಲಿ ನಮ್ ಬಗ್ಗೆ ಅವ್ರಿಗೆ ಸ್ವಲ್ಪ ಗೌರವ ಉಂಟು. ಅವ್ರು ಏನೇ ಪಾತ್ರ ಕೊಟ್ಟದಿದ್ರು ನಮ್ಗೆ ಸರಿಯಾಗುವಂತ ಪಾತ್ರ ಕೊಟ್ಟಿರ್ತಾರೆ ಅನ್ನುವಂಥದ್ದು ಅವ್ರ ತಲೆಗಿರುತ್ತೆ. ಹಾಗಾಗಿ ಯಾರು ಇದ್ ಮಾಡುದಿಲ್ಲ,
2: ಅವ್ರವ್ರ ಸಾಮರ್ಥ್ಯ ತಕ್ಕ ಹಾಗೆ ನಾವು ಪಾತ್ರ
0: ಕೊಡ್ಕೆ
2: ಕೊಟ್ಟಿರುವಂತ ಸಣ್ಣ ಪಾತ್ರದಲ್ಲೂ ನಾವ್ ಹೇಗೆ ಮಿಂಚಬಹುದು ಅಂತ ಅವ್ರಿಗೆ ಗೊತ್ತಿರ.
1: ಈ ಗೆಜ್ಜನಾದ ತಂಡ ನೀವು ನಡ್ಸ್ಕೊಂಡು ಹೋಗಕ್ಕೆ ನಿಮ್ಗೆ ತುಂಬಾ ಸವಾಲ್ ಅನ್ಸಿರೋ ವಿಷಯಗಳು ಯಾವ್ದೆಲ್ಲ?
0: ಸವಾಲ್ ಅಂತ ಹೇಳಿದ್ರೆ ಅದೇ ಒಂದು ಫೈನಾನ್ಸಿಯಲ್ ಮೇನ್ ಪಾಯಿಂಟ್. ಇನ್ನು ಕೆಲವೊಂದ್ ಇದು ಬಂತ ಇಲ್ಲಿ ನೀವು ಲೇಡೀಸ್ ನೆಲ್ಲ ಹೈಕೊಂಡಿರಿ ಅಲ್ಲ ಅದೊಂದು ಪಾಯಿಂಟ್ ಬಂತು.
1: ಹೆಂಗ್ ಅದನ್ನ ನೀವು ಅವರಿಗೆ ಉತ್ತರ ಕೊಟ್ರಿ? ಯಾಕಂದ್ರೆ ನಿಮ್ ಗಂಡಸ ರೊಟ್ಟಿ ಲೇಡೀಸ್ ಅಂತ ಮಾರ ನಿಮ್ಗೆ
0: ಅದು ಕೆಲವರೆಲ್ಲ ಹೇಳ್ತಾ ಇದ್ದೀರ, ನಮ್ ಕಿವಿಗೂ ಬೀಳ್ಲಿಲ್ಲ ಅಷ್ಟ. ಆದ್ರೆ ನಮ್ಮ ಲೇಡೀಸ್ ಸ್ಟ್ರಾಂಗ್ ಇದ್ದಿದ್ರು, ಅವ್ರು ಹೇಳ್ತಿದ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಬಂದದ್ ಕಲೀಲಿಕ್ಕೆ, ನಾವು ಕಮಾಂಡ್ ಇದ್ದಿತ್ತು ಅವ್ರ ಹತ್ರ. ಹಾಗಾಗಿ ನಮ್ಗೆ ಅಲ್ಲಿ ಎಲ್ಲೂ ಸಮಸ್ಯೆ ಆಗ್ಲಿಲ್ಲ.
1: ಓಕೆ, ಲೇಡೀಸ್ಗೆಲ್ಲ ಯಾವ ತರ ಪಾತ್ರ ಕೊಡ್ತಾರೆ? ಸ್ತ್ರೀ ವೇಷ ಅಂದ್ರೆ ಲೇಡೀಸ್
0: ನಮ್ಮಲ್ಲಿ ಈಗ ಲೇಡೀಸ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಪುರುಷ ವೇಷ ಕೊಡ್ತಾ ಇತ್ತು, ಲೇಡೀಸ್ಗೆ ಸ್ತ್ರೀ ವೇಷ ಒಪ್ಪುದಿಲ್ಲ ಅಂತ ಉದ್ದೇಶಕ್ಕೋಸ್ಕರ ಅವ್ರ ಹತ್ರ ಆ ಭಾವನೆ ಬತ್ತಿಲ್ಲ. ಲೇಡೀಸ್ ಹೌದು ಅವ್ರು ವೇಷಕ್ಕೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಪುರುಷ ವೇಷನೆ ಕೊಡ್ಬೇಕಾಗ್ತದೆ, ಗಂಡು ವೇಷನೆ ಕೊಡ್ಬೇಕಾಗ್ತದೆ.
1: ಸೊ ಗಂಡು ವೇಷನೆ ಕೊಡ್ತಾ ಇದ್ರು,
0: ಗಂಡು ವೇಷನೆ ಕೊಡ್ತಿದ್ರು ಅವ್ರಿಗೂ ಅದು ಹುಮ್ಮಸ್. ನಾನ್ ಗಂಡು ವೇಷ ಮಾಡ್ತಿದ್ದೆ, ಒಂದ್ ಸ್ವಲ್ಪ ಸ್ವರನ ಎಲ್ಲ ಮೋಡಿ ವೇಷ ಮಾಡ್ಕೊಂಡು ಮಾಡ್ತಿದ್ರು. ಇವನ್ ಈಗ ರಾಣಿ ಹೆಗಡೆ ಅಂತ ಹೇಳಿದ್ನಲ್ಲ, ಯಾವ ಪಾತ್ರ ಕೊಟ್ರು ಪಕ್ಕ
1: ಒಳ್ಳೆ ಮಾಡ್ತಾರೆ. ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಿಮ್ಗೆ? ಎಲ್ಲರೂ ವರ್ಕಿಂಗ್ ಇರ್ಬೋದು ಅಥವಾ ಎಲ್ಲ ಗೃಹಿಣಿಯರು ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ಇಪ್ಪಾರ, ಹೆಂಗ್ ಒಟ್ಟಾಗ್ತಾರೆ?
0: ಸಂಡೆ ನಮ್ದು ಕ್ಲಾಸ್ ನೀಡುವುದು, ಬೆಳಿಗ್ಗೆ 10 ಒಂದ್ ಗಂಟೆವರೆ ನಡೀತೆ. ಈ ಪ್ರಾಕ್ಟೀಸ್ ಅಂದ್ರೆ ನಮ್ಗೆ ಆಟ ಇತ್ತು ಅಂತ ಹೇಳಿದಾಗ, ಪ್ರತಿ ದಿನ ಒಂದು ವಾರ 10 ಮೊದಲು ಪ್ರತಿ ದಿನ ಸಂಜೆ ಯಾರ್ಯಾರಿ ಬರುಕಾತ ಅವ್ರವ್ರ ಸನ್ನಿವೇಶ ನಾವು ಅಲ್ಲೇ ಕ್ಲಾಸ್ ಅಲ್ಲೇ ಟ್ರಯಲ್ ಮಾಡ್ಕೊಂಡು ಹೇಳಿಕೊಡುವಂತದ್ ಮಾಡ್ತಾ ಇತ್ತು ಅಷ್ಟೇ.
1: ಇದಕ್ಕೆಲ್ಲ ಗುರುಗಳೇ ಬರ್ತಾರ?
0: ಇಲ್ಲ, ಗುರುಗಳು ಬರ್ತಿಲ್ಲ, ವಿಘ್ನೇಶ್ ಪ್ರಸಾದ್ ಈಗ ನಮ್ಗೆ ಸದ್ಯ ಗುರುಗಳು, ಅವ್ರೇ ಅವ್ರೇ ಹೇಳಿಕೊಡ್ತಾ ಇದ್ದ.
1: ನೀವು ಅದು ಹೆಂಗ್ ಡಿಸೈಡ್ ಮಾಡ್ತೀರಿ ಅಂದ್ರೆ ಈ ಪ್ರಸಂಗ ಈ ಸಲಕ್ಕೆ ಇದನ್ನೇ ಮಾಡುವ ಅನ್ನೋದನ್ನ ಡಿಸೈಡ್ ಮಾಡೋದು ನೀವು ಮತ್ತೆ ವಿಘ್ನೇಶ್ ಇಬ್ರ?
0: ಹೆಚ್ಚೀಗ ಗುರುಗಳೀಗ ಅಂದ್ರೆ ಗುರುಗಳು ಹೇಳಿಕೊಡುವಂತದೆಲ್ಲ ಹೇಳಿಕೊಟ್ಟ. ಸೊ ಈಗ ಸದ್ಯಕ್ಕೆ ನಮ್ಗೆ ಈಗ ಗುರುಗಳು ಅಂತ ಹೇಳಿದ್ರೆ ವಿಘ್ನೇಶ್ ಒಬ್ರಿ, ಅವ್ರು ಅವರಿಗೂ ಕಾಲ್ ನೋವೆಲ್ಲ ಜಾಸ್ತಿ ಉಂಟ ಈಗ, ಅದಕ್ಕೋಸ್ಕರ ಈಗ ಅವ್ರು ಬರ್ತಾ ಇಲ್ಲ. ವಿಘ್ನೇಶ್ ಅವರೀಗ ನಮ್ಮ ಕ್ಲಾಸ್ ಈಗ ಹ್ಯಾಂಡಲ್ ಮಾಡ್ತಾರೆ.
1: ಸೊ ನಿಮ್ಮ ಹೆಜ್ಜೆ ಕಲಿಯುವಿಕೆ ಮುಂದುವರಿತಾನೆ ಇದೆಯಾ?
0: ಹೆಜ್ಜೆ ಮುಂದುವರಿತ ಉಂಟು, ಮತ್ತೊಂದು ಈಗ ನಾವು ಮೇಳ ಸೇರ್ಕೊಂಡ್ರೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶ ಇರುತ್ತೆ. ಇವತ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಾಳೆ ಅದನ್ನ ಸರಿ ಮಾಡ್ಕೊಳ್ಳೇಬೇಕು. ಹಾಗಾಗಿ ಹೆಜ್ಜೆ ಕ್ಲಾಸ್ ಅನ್ನ ಇದ್ ಮಾಡ್ತೀವಿ.
1: ಮೇಳದಲ್ಲಿ ನಿಮ್ಗಿಬ್ರು ಕಲೀಲಕ್ಕ, ಆದ್ರೆ ಉಳಿದವರ ಸದಸ್ಯರು?
0: ಉಳಿದವ್ರಿಗೆ ಅಲ್ಲಿ ಈಗ ಹೆಜ್ಜೆ ಅಂತ ಹೇಳಿ ಒಂದು 8 ಹೆಜ್ಜೆ ಅಂತ ಮೇನ್ ಆಗಿ ಬರುವಂತದ್ದು. ಆ ಹೆಜ್ಜೆನ ಮಕ್ಕಳಾಗ್ಲಿ ಎಲ್ಲರೂ ಕಲ್ತಾಗಿತ್ತು.
1: ಈ ಮಕ್ಕಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಅವ್ರಿಗೆ ಯಾವ ತರದ ಪಾತ್ರ ಎಲ್ಲ ಕೊಡ್ತಾರೆ? ನೀವು ಯಾವ ವಯಸ್ಸಿನ ಮಕ್ಕಳು ನಿಮ್ ತಂಡದಲ್ಲಿದ್ದಾರೆ?
0: ನಮ್ಮಲ್ಲಿ ಈಗ 8 ವರ್ಷದಿಂದ 14 ವರ್ಷದವರೆಗೂ ಇದ್ರು, 10th ಪಿ ಯು ವರೆಗೂ ಇದ್ರು.
1: ಸೊ ಅವ್ರಿಗೆ ಎಂತೆಲ್ಲ ಪಾತ್ರ ಕೊಡ್ತಾರೆ?
0: ಅವ್ರಿಗ ಪ್ರಸಂಗದಲ್ಲಿ ಯಾವ ತರ ವೇಷ ಅಂದ್ರೆ ಪಾತ್ರ ಯಾವ ತರ ಬರತ್ ನೋಡ್ಕೊಂಡು ಅವ್ರ ಟ್ಯಾಲೆಂಟ್ ನಾವು ನಮ್ಗೆ ಗೊತ್ತಿರತ್ತೆ, ಇವ್ರ ಈ ಟ್ಯಾಲೆಂಟ್ ಇತ್ತು, ಅವ್ರ ಹೆಜ್ಜಿನ ಲಯ ಗಟ್ಟಿ ಉಂಟ ಎಲ್ಲ ನೋಡ್ಕೊಂಡು ಪಾತ್ರ ಕೊಡ್ತಾ ಇದ್ವಿ.
1: ಮಕ್ಕಳದೇ
0: 2 ಪ್ರಸಂಗ ಇಡ್ತ, ಮಕ್ಕಳದೇ ಒಂದು ಬೇರೆ ಪ್ರಸಂಗ ಇರ್ತದೆ, ಶ್ರೀಕೃಷ್ಣ ಲೀಲಾಮೃತ ಅಂತ ಇಡ್ತ, ಮಕ್ಕಳಿಗೋಸ್ಕರ ಒಂದು ಪ್ರಸಂಗ ಅಂತ. ಅಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರು ಅದೆಲ್ಲ ಮಕ್ಕಳ ಹತ್ರನೇ ಮಾಡಿಸ್ತ ನಾವು,
2: ಪೂತನಿ ಮಾಯಾ
0: ಪೂತನಿ ಮಾಯಾ ಪೂತನಿ ಎಲ್ಲದು. ಮತ್ತೆ ನಮ್ಮ ದೊಡ್ಡವ್ರದ್ದು ಅಂತ ಹೇಳಿ ಮತ್ತೊಂದು ಪ್ರಸಂಗ ಮಾಡ್ಕಂತ ನಾವು.
1: ಓಕೆ, ಸೊ ಮಕ್ಕಳಿಗೊಂದ್ ಸಪರೇಟ್,
0: ನಿಮಗೆ ಮಕ್ಕಳ ಬೇಡ, ಅವರಿಗೂ ಅವಕಾಶ ಕಮ್ಮಿ ಆಗುತ್ತೆ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾವೆ.
1: ಕರೆಕ್ಟ್, ಅದೊಳ್ಳೆ ಯೋಚನೆ. ಯಾಕಂದ್ರೆ ದೊಡ್ಡ ರೊಟ್ಟಿ ಮಕ್ಕಳಿದ್ರೆ ಚಂದ ಚಂದದ್ ಮಾತ್ರ ಮಕ್ಕಳಿಗೆ ಸಿಗುತ್ತೆ.
0: ಅವರಿಗೂ ಅನ್ಸುತ್ತೆ ಇವರೇ ಶೈನಾರ್ಥಿ ಹತ್ರ ನಮ್ಗೆಲ್ಲ ಅವಕಾಶ ಇಲ್ಲ ಅನ್ನುವಂಥದ್ ಬರ್ಬಾರ್ದಂತ ಆ ಒಂದ್ ವರ್ಷ ಕಳೆದ ವರ್ಷ ಅಲ್ಲ ಅದಕ್ಕೂ ಮೊದಲಿನ ವರ್ಷ ಹಾಗೆ ಮಾಡ್ತೀವಿ.
1: ವೇಷಭೂಷಣ ಕಲೆ ಎಂತ ಮಾಡ್ತೀರಿ?
0: ವೇಷಭೂಷಣಕ್ಕೆ ನಾವು ಬಾಡಿಗೆಯಿಂದ ನಿಮ್ಮ ಸಾಲಿಗ್ರಾಮ ಗಣೇಶಾಚಾರ್ಯ ಅಂತ ಇದ್ರಲ್ಲ ಅವ್ರ ಹತ್ರನೇ ಹೇಳಿಸೋದು.
1: ಕಾಸ್ಟ್ಯೂಮ್ ಎಲ್ಲ
0: ಕಾಸ್ಟ್ಯೂಮ್ ಬಣ್ಣಗೆಲ್ಲ ಅವರೇ ಮಾಡಿ ಹೋಗುದು. ನಮ್ದು ವೇಷಭೂಷ ಐಟಮ್ ನಮ್ಮ ಹತ್ರ ಉಂಟು.
1: ನಿಮ್ಮ ಹತ್ರನೇ?
0: ನಾವಿಬ್ರು ಸ್ತ್ರೀ ವೇಷ ಮಾಡೋದ್ರಿಂದ ನಮ್ದು ಐಟಮ್ ನಮ್ಮ ಹತ್ರನೇ ಉಂಟು. ನಾವು ಬಣ್ಣ ಎಲ್ಲ ನಾವೇ ಮಾಡ್ಕೊಂಡ್
1: ಸ್ತ್ರೀ ವೇಷ ಮಾಡ್ತೀರಿ?
0: ಇಬ್ರು ಸ್ತ್ರೀ ವೇಷ.
1: ನಿಮ್ಗೆ ಇಷ್ಟನಾ ಸ್ತ್ರೀ ವೇಷ? ಕಂಫರ್ಟೇಬಲ್?
0: ಇಷ್ಟ ಅಂತ ಅಲ್ಲ, ಗುರುಗಳು ಅವಾಗ ನನ್ಗೆ ವೇಷ ಕೊಡೋದು ಹೇಳ್ರ ನೀನ್ ಸಾಫ್ಟ್ ಇದ್ದೆ ಸ್ವಲ್ಪ, ಈ ಬನಶಂಕರಿ ಪ್ರಸಂಗದಲ್ಲಿ ನೀನ್ ಸ್ತ್ರೀ ವೇಷನೆ ಒಂದ್ ವೇಷ ನೀ ಎದುರು ಮಾಡ ಅಂತ ಹೇಳಿದ್ಮೇಲೆ ಮತ್ತ ಅದ್ ಫಿಕ್ಸ್ ಆಯ್ತದ.
1: ಓಕೆ,
0: ಈಗ ಗಂಡು ವೇಷ ಪುರುಷ ವೇಷ ಹೇಳಿದ್ರೆ ನಮ್ಮ ಹತ್ರ ಆಗುದೇ ಇಲ್ಲ ಅದು.
1: ಹೌದಾ?
0: ಎಡಿಟ್ ಆದಾಗ ಆಯ್ತದ. ಈಗ
2: ನನಗೆ ಉಲ್ಟಾ,
0: ಇವನು ಕಟ್ಟು ವೇಷ ಮಾಡ್ಕಂಡ
2: ಸ್ಟಾರ್ಟ್ ಮಾಡಿದ್ದು ಪುಂಡ್ ವೇಷದಿಂದನೇ, ಪುರುಷ ವೇಷದಿಂದ. ಫಸ್ಟ್ ವೇಷ ಧರ್ಮಪಾಲ ಕಿರೀಟ ವೇಷ, ಎರಡನೇ ಸಲ ಆನ್ಲೈನ್ ಯಕ್ಷಗಾನ ಕಳನಾಯಕ ಎಂತ ದುರ್ಜಯಾಸುರ, ಅದಾದ್ಮೇಲೆ ವಿಷ್ಣು, ಇದೆಲ್ಲ ಮಾಡಿ ಮಾಡಿ ಮಾಡಿ ಸ್ತ್ರೀ ವೇಷಕ್ ಬಂದೆ. ಸ್ತ್ರೀ ವೇಷಕ್ ಬರ್ಲಿಕ್ಕೆ ಕಾರಣ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಶಶಿಕಾಂತ್ ಶೆಟ್ರು, ಅವ್ರ ದಾಕ್ಷಾಯಣಿ ಪಾತ್ರ ನೋಡಿ ನಾನು ಒಂದ್ಸಲ ಹೀಗ್ ಮಾಡ್ಬೇಕಂತ
1: ಅಂದ್ಕೊಂಡಿದ್ರೆ.
2: ಹಾ, ಸ್ತ್ರೀ ವೇಷ ಮಾಡಿದ್ರೆ ಹೇಗಾಗತ್ತ, ನನ್ನ ಎಕ್ಸ್ಪ್ರೆಷನ್ ಹೇಗೆ ಬರ್ಬೋದು ಅಂತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಸ್ತ್ರೀ ವೇಷ ಮಾಡಿದೆ. ಆಗ ದಾಕ್ಷಾಯಣಿ ಪಾತ್ರ ಮಾಡ್ಲಿಲ್ಲ, ಸ್ತ್ರೀ ವೇಷ ಮಾಡಿದೆ. ಮಾಡ್ತಾ ಮಾಡ್ತಾ ಇವರ ಸುರೇಶ್ ತ್ರು ನಾನು ಮೇಳಕ್ಕೆ ಸೇರ್ಕೊಂಡೆ, ಮೇಳದಲ್ಲಿ ಈಗ ಸ್ತ್ರೀ ವೇಷವೇ.
1: ಸ್ತ್ರೀ ವೇಷವೇ. ಸೊ ಓಕೆ, ಕಂಫರ್ಟೇಬಲ್ ಅನ್ಸುತ್ತೆ
2: ಸ್ವಲ್ಪ ಕಮಾಂಡ್ಲಿ.
0: ಸ್ತ್ರೀ ವೇಷ ಕಲಾವಿದ್ರ ಸಂಖ್ಯೆ ಕಮ್ಮಿ ಉಂಟು,
2: ಪುಂಡು ವೇಷಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಸ್ತ್ರೀ ವೇಷಕ್ಕೆ ಇರುವಂತ ಇಷ್ಟೇ ಕಲಾವಿದ್ರಲ್ಲಿ ನನ್ನದೊಂದು ಹೆಸರು ಬರ್ಬೋದಲ್ಲ
1: ಅಂತ.
2: ಹಾ
1: ಓಕೆ. ಈಗ ಹಟ್ಟಿ ಅಂಗಡಿ ಮೇಳದಲ್ಲಿ ನಿಮ್ಗೆ ಯಾವ ತರ ವೇಷ ಕೊಡ್ತಾ ಇದ್ರು?
2: ಹಟ್ಟಿ ಅಂಗಡಿ ಮೇಳದಲ್ಲಿ ನಾನು ದಾಕ್ಷಾಯಣಿ ಮಾಡಿದೆ.
1: ನಿಮ್ ಆಸೆ ಅಂತ ದಾಕ್ಷಾಯಣಿ ಮಾಡ್ರಿ.
2: ಸೇರಿದ ವರ್ಷವೇ ನನಗೆ ದಾಕ್ಷಾಯಣಿ
1: ಸಿಕ್ಕಿತ್ತ. ಓಕೆ,
2: ದಾಕ್ಷಾಯಣಿ, ಪದ್ಮಾವತಿ, ಯೋಜನಗಂಧಿ, ಮೀನಾಕ್ಷಿ ಸುಮಾರು ಮಾಡಿದೆ.
1: ನಂಗೊಂದು ಕುತೂಹಲ ಇಲ್ಲಿ ವಿಘ್ನೇಶ್ ಅವರ, ನಿಮ್ಮಂತ ಯುವಕರು ಆಯ್ತಾ, ಅದು ಇಂಗ್ಲಿಷ್ ಮೀಡಿಯಂ ಎಲ್ಲ ಓದ್ಕೊಂಡು ಹಿಪ್ ಹಾಪ್ ನೆಲ್ಲ ಪ್ರಾಕ್ಟೀಸ್ ಮಾಡ್ತಿಪ್ಪರ, ಯಕ್ಷಗಾನಕ್ಕೆ ಹೋದಾಗ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೆಂಗಿದ್ದಿತ್ತು?
2: ಮನೆಯವ್ರ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ನಾನು ಸಣ್ಣಕ್ಕಿರುವಾಗ ಅಮ್ಮ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು, ಅಲ್ಲಿಂದ ನನಗೆ ಆಕ್ಚುಲಿ ಡಾನ್ಸ್ ಮೇಲೆ ಆಸಕ್ತಿ ಹೆಚ್ಚಾಯ್ತು. ಸ್ಕೂಲ್ ಅಲ್ಲಿ ಹೋಗುವಾಗ ಅಷ್ಟೇನ ಕ್ಲಾಸ್ ಎಲ್ಲ ಹೋಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಪಿ ಯು ಬಂದ ಮೇಲೆ ನನ್ಗೆ ಯಕ್ಷಗಾನದ ಇದು ಬಂತ. ಅದ್ರ ಮೇಲೆ ನಾನು ಸಪೋರ್ಟ್ ಉಂಟು,
1: ಮನೇಲಿ ಸಪೋರ್ಟ್
2: ಸಪೋರ್ಟ್ ಉಂಟು,
1: ಕಲಾವಿದರಾಗೋದ್ರ ಬಗ್ಗೆ ಸಪೋರ್ಟ್ ಇದೆ.
2: ಹಾ ಉಂಟು ಉಂಟು. ಈಗ
1: ಫಸ್ಟ್ ಇರ್ಲಿಲ್ಲ. ಓಕೆ, ಮನೆಯವರನ್ನ ವಿರೋಧಿಸಿ ನೀವು?
2: ಹಾ,
1: ನಿಮ್ಮ ಆಸಕ್ತಿ
2: ಹೇಳಿದ್ರೆ ಹೋಗ್ಲೇಬೇಡ ಅಂತ ಹೇಳಿದ್ದಲ್ಲ, ಯಾಕೆ ಹೋಗ್ಬೋದು, ಯಾಕೆ ಹೋಗ್ತೀಯ, ಬೇರೆ ಆಪ್ಷನ್ ಉಂಟಲ್ಲ ಅಂತ ಆತರ ಹೇಳಿದ್ರು. ಈಗ ಅದ್ಯಾರು ಓಕೆ ವಿದ್ ಇಟ್?
1: ಓಕೆ, ಸೊ ದೇ ಓಕೆ ವಿತ್ ಇಟ್. ಒಂದಕ್ಕೆ ಎಂಬುದು ನಾನೀಗ ನಿಮ್ಮಂತ ನೀವಂತೂ ತುಂಬಾ ಯಂಗಿದ್ದೀರಿ, ಯಕ್ಷಗಾನದಲ್ಲಿದ್ದೀರಿ, ಒಂದು ಮೇಳ ಶ್ರೀಗೆಜ್ಜನಾದ ಮೇಳ ಅಲ್ಲ, ನಿಮ್ಮ ತಂಡ ಸಂಘ ಶ್ರೀಗೆಜ್ಜನಾದ, ಇನ್ನೊಂದು ಹಟ್ಟಿಂಗಡಿ ಮೇಳದಾಗೂ ಇದ್ರಿ. ಇದು ಮಾಡ್ಕಂಡ ಯಾರೇ ಒಬ್ರು ವಿಘ್ನೇಶ್ ಕಣಂಗಿದ್ದಾರ ಬದುಕನ್ನ ಕಟ್ಟಕೊಂಬಕ ಅತ್ತ.
2: ಬರೀ ಯಕ್ಷಗಾನವೇ ವೃತ್ತಿಯಾಗಿ ನೋಡ್ಕೊಂಡ್ರೆ ಆಗುವುದಿಲ್ಲ. ಯಾಕಂದ್ರೆ ಎಕ್ಸಾಂಪಲ್, ಲಾಕ್ಡೌನ್ ಟೈಮ್ ಅಲ್ಲಿ ಯಕ್ಷಗಾನ ನಿಂತೆ ಹೋಗಿತ್ತು ಕಂಪ್ಲೀಟ್ಲಿ. ಅದೆಷ್ಟೋ ಕಲಾವಿದ್ರ ಬದುಕು ತುಂಬಾ ಕಷ್ಟ ಆಗಿತ್ತು. ಆಗ ಕಿಟ್ ಎಲ್ಲ ಶೇರ್ ಮಾಡ್ತಾ ಇದ್ರು ಎಲ್ಲರೂ, ನಮ್ ಸಂಸ್ಥೆಯಿಂದ ನಾವು ಕಿಟ್ ಎಲ್ಲ ಶೇರ್ ಮಾಡಿದ್ದಿತ್ತು,
1: ಮಾಡಿತ್ತು
2: ಮೇಳದ ಕಲಾವಿದರಿಗೆಲ್ಲ. ಯಕ್ಷಗಾನ ಒಂದೇ ನಂಬಿದ್ರೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ.
1: ಮತ್ತೆಂತೆಲ್ಲ ಮಾಡ್ಕೊಳ್ಳಕ್ ನೀವಾದ್ರೆ ಎಂತೆಲ್ಲ ಮಾಡ್ತೀವಿ?
2: ನಾನೀಗ ಸದ್ಯಕ್ಕೆ ಈಗ ಅಪ್ಪನ ಜೊತೆ, ಅಪ್ಪ ಗವರ್ಮೆಂಟ್ ಆಡಿಟರ್, ರಿಟೈರ್ಡ್ ಆಡಿಟರ್, ನಾನೀಗ ಸದ್ಯಕ್ಕೆ ಅವ್ರ ಫೈಲ್ಸ್ ಮಾಡ್ತಿದ್ದೆ, ಗ್ರಾಫಿಕ್ ಡಿಸೈನ್ ಬೇಕಾದ್ರೆ ಮಾಡ್ತೆ, ಮತ್ತೆ ಡಾನ್ಸ್ ಕ್ಲಾಸ್, ಹಿಪ್ ಹಾಪ್ ಬೇಕಾದ್ರೆ ಕಲ್ಸ್ಬಹುದು ಯಕ್ಷಗಾನ.
1: ಬಹುಕೃತ ವೇಷ.
2: ಮತ್ತೆ ಇವ್ರ ಥ್ರೂ,
1: ಸುರೇಶ್ ಅವ್ರ ಥ್ರೂ
2: ಅವ್ರ ಆಕ್ಚುಲಿ ನರ್ಸರಿ ಮಾಡುವಂತ ವೃತ್ತಿ ಅವರದ್ದು, ಗಾರ್ಡನಿಂಗ್, ಲಾನ್ ಗೀನ್ ಆಗ್ಲಿ, ಫುಲ್ ಗಾರ್ಡನ್ ಎಲ್ಲ ಮಾಡ್ತಾರೆ. ಮಲ್ಲಿಗೆ ಕೃಷಿಯನ್ನ ಮಾಡೋದು ಕೂಡ ನನಗೆ ಹೇಳಿಕೊಟ್ಟ, ನಾನೀಗ ಮಲ್ಲಿಗೆ ಕೃಷಿ ಕೂಡ ಮಾಡ್ತಿದ್ದೇನೆ ಅವರೊಟ್ಟಿಗೆ.
1: ಸೂಪರ್, ವೆರಿ ನೈಸ್. ಓಕೆ, ಮಲ್ಲಿಗೆ ಕೃಷಿನೂ ಮಾಡ್ತಾ ಇದ್ದೀರಾ? ಅವರಿಗೆ ಕೊಡಿ ಕಿಂಬ ಮಲ್ಲಿಗೆ ಕೃಷಿ ಬಗ್ಗೆ. ಈಗ ನೀವು ಇಲ್ಲಿ ಒಂದು ಕೃಷಿ ಮಾಡಿದ್ರೆ ಅದು ಯಕ್ಷಗಾನ ಕೃಷಿ. ಈ ಮಲ್ಲಿಗೆ ಕೃಷಿ, ನರ್ಸರಿ, ನೀವು ನರ್ಸರಿ ಇದೆಯಾ?
0: ನಾನು ನರ್ಸರಿ ಕೆಲಸಕ್ಕೆ ಸೇರಿದ್ದೆ ಈಗ 26ನೇ ವರ್ಷ ನಂದೀಗ. ನಾನು SSLC ಫೇಲ್ ಆದ ಕೂಡಲೇ ನಂಗೆ ಗಿಡದ ಬಗ್ಗೆ ಫೇಲ್ ಆದೆ, ಓಪನ್ ಹೇಳ್ಕೊಂತೇನೆ.
1: ಒಳ್ಳೆ
0: ಫೇಲ್ ಆದ್ರೆ ಮತ್ತೆ ಅವು ವರ್ಕ್ ಅಂತ ಏನೋ ಮಾಡ್ಬೇಕಲ್ಲ, ಈಗ ಮನೇಲಿ ಹೋಗ ಪರೀಕ್ಷೆ ಕಟ್ ಪಾಸ್ ಮಾಡಂತ ಹೇಳಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಗ್ಲಿಷ್ ಅಂದ್ರೆ ನಂಗೆ ಒಂದು ಸುಡ್ದೇ, ಒಂದು ಗೊತ್ತಿಲ್ಲ. ಕಡಿಕೆ ಅಂತ ಮಾಡಿದ್ರೆ ಗಿಡದ ಹುಚ್ಚಿ ಇತ್ತು. ಆಗ ನನ್ನ ದೊಡ್ಡಮ್ಮದೇ ಆಟ ಕರ್ಕೊಂಡು ಹೋಗ್ತಿದ್ ನಾನು ಹೇಳಿದ್ನಲ್ಲ, ಅವ್ರು ಅಬ್ಲಿ ಹೂ ತಂದು ಕೊಡುದಲ್ಲ, ಇದಿತ್ತು ಕಟ್ಟಿ ಕೊಡುದಲ್ಲ, ಹೇಳಿ ಕೊಡ್ತಿದ್ದಳ. ಗಿಡದ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ಮನೆಯಲ್ಲ ಗಿಡ ನಾನ್ ನಟ್ರ ಗಿಡ ಬದುಕತ್ತಂತ ಅವಳು ಹೇಳುದು, ಕೈಗುಣ ಅಂತ
1: ಹೇಳ್ಬೋದು.
0: ಕಡೆಗೆ ಸೀದಾ ನಿಸರ್ಗ ನರ್ಸರಿ ಅಂತ ಇತ್ತು ಕುಂದಾಪುರದಲ್ಲ, ಅಲ್ಲಿ ಜಾಯ್ನ್ ಆದ್ರು. ಜಾಯ್ನ್ ಆದೆ ಒಂದು 9 ವರ್ಷ ಇದ್ದೆ. ಅವ್ರ ನಮ್ ಸಾವುಕರ್ ಒಳ್ಳೆ ಜನ ಇದ್ದಾರೆ, ಪ್ರಕಾಶ್ ಯಡಿಯೂರ್ ಅಂತ, ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಕಡೆಗೆ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಬಂತ, ಈಗ 26 ವರ್ಷ ಆಯ್ತು. ನನ್ಗೆ ಮಲ್ಲಿ ಈ ಹೂವಿನ ಗಿಡದಲ್ಲೂ ಮಲ್ಲಿಗೆ ಗಿಡದ ಬಗ್ಗೆ ಬಹಳ ಆಸಕ್ತಿ. ಮಲ್ಲಿಗೆ ಹೂವು, ಮಲ್ಲಿಗೆ ಗಿಡ, ಅದ್ರ ಸ್ಮೆಲ್ ಬಹಳ ಖುಷಿ. ಎಂತ ಮಾಡಿದೆ, ಒಂದು ಲಾಕ್ಡೌನ್ ಟೈಮ್, ನಂಗೆ ಲಾಕ್ಡೌನ್ ಟೈಮ್ ಆಗಿ ಮಲ್ಲಿಗೆ ಕೃಷಿ ನಂಗೆ ಕೈ ಹಿಡ್ದಿತ್ತು. ಲಾಕ್ಡೌನ್ ಕಿಂತ 6 ಮಂದಿ ಏನೋ ಲಾಕ್ಡೌನ್ ಆಗುತ್ತೆ ನನ್ನ ಮನಸ್ಸಲ್ಲಿ ಅನ್ಸಿತ್ತು ಎಂತ ಗೊತ್ತಿಲ್ಲ. 6 ತಿಂಗಳ ಮೊದಲು ಗಿಡ ಹಾಕಿ ಇದೆ, 20 ಗಿಡ ಹಾಕಿ ಇದೆ ಮೇಲೆ ಅಕ್ಕನ ಮನೆ ಸ್ಲಾಬ್ ಮೇಲೆ,
1: ಟೆರೆಸ್
0: ಮೇಲೆ ಪಾಟಿಗೆ. ಅದು ಒಳ್ಳೇದಾಯ್ತು, 10 ಚೆಂಡು ಹೂ ಆಗ್ತೈತಿ 20 ಗಿಡದಲ್ಲಿ, ಹೈಯೆಸ್ಟ್ ಹೂ ಅದು. ಶಂಕರಪುರ ಮಲ್ಲಿಗೆ ಹಾಕಿದ್ದು. ಲಾಕ್ಡೌನ್ ಗೆ ನಂಗೆ ವರ್ಕು ಇರ್ಲಿಲ್ಲ, ಹೋಗೋಕಾತಿ ಹೊರಗೆ ಹೋಗಿಲ್ಲ ಅಂತ ಹೇಳಿ ಅದನ್ನ ಕಟ್ಟಿ ಅಲ್ಲೇ ಮನೆ ಹತ್ರ ಎಲ್ಲ ಆ ಕಡೆ ಈ ಕಡೆ ಬಂದಲ್ಲಿ ತಗೊಂಡು ಹೋಗ್ತಿದ್ರು. ಕಡೆಗೆ ಅದನ್ನ ಮಳೆಗಾಲ ಸುರು ಎಲ್ಲ ಕಟಿಂಗ್ ಮಾಡಿ ಪ್ಯಾಕೆಟ್ ಹಾಕಿ ಗಿಡ ಮಾಡೋ ಶುರು ಮಾಡಿದೆ. 1000 ಗಿಡ, 500 ಗಿಡ ಎಲ್ಲ ಮಾಡ್ತಿದ್ದೆ. ಇವರಿಗೆ ವಿಘ್ನೇಶ್ ನಿಮಗೆ ಹೇಳ್ದೆ, ನಿಮ್ಮನೆ ಮೇಲೆ ಜಾಗ ಇತ್ತಲ್ಲ, ಅವ್ರ ಅಮ್ಮನಿಗೂ ಇಂಟ್ರೆಸ್ಟ್ ಇತ್ತದ ಮಲ್ಲಿಗೆ, ಒಂದು 15 ಗಿಡ 20 ಗಿಡ ನೀವು ಹಾಕಿ ಅಂತ ಹೇಳಿದ್ವಿ. ಅವ್ರ ಮನೆಗೆ ಈಗ ನನ್ಕಿಂತ ಜಾಸ್ತಿ ಗಿಡ, 40 ಗಿಡ ಅವ್ರ ಮನೆಗೆ ಪಾಟ್ ಅಲ್ಲಿ. ಪರ್ ಮಂತ್ ಒಂದು 2,000 ಮಲ್ಲಿಗೆ ಹೂ ಆಗತ್ತೆ ಅವ್ರ ಮನೆಯಲ್ಲಿ. ಈಗ ನಾನೀಗ 1,500 ಗಿಡ ಮಾಡಿದೆ, ಇವ್ರ ಮನೆಗೆ 1,600 ಗಿಡ ಮೊನ್ನೆ ಪ್ಯಾಕೆಟ್ ಅಲ್ಲಿ ಹಾಕಿ ಕಟಿಂಗ್ ಮಾಡಿ ಮಾಡಿ ಕೊಟ್ಟಿ ಬಂದಿದೆ. ಸೊ ಗಿಡನು ಸೇಲ್ ಆಗಿತ್ತು ಈಗ ಬೇರ್ ಬಂದ್. ಅದೇ ಜೀವನ ಮಾಡೋಕೆ ದಾರಿ ಬೇಕಾದಷ್ಟಿತ್ತು, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಗುದಿಲ್ಲ ಅಂತ ಹೇಳಿದ್ರೆ ಯಾವ್ದು ಆಗುದಿಲ್ಲ,
1: ನಂಗೆ ಎಡಿ ಅಂದ್ರೂ ಆತಿಲ್ಲ ಅಲ್ದಾ.
0: ಈಗ ಹೂ ಕಟ್ಟು ವಿಧಾನ ಆಗ್ಲಿ, ಈಗ
1: ನಿಮ್ಗೆಲ್ಲ ಮಲ್ಲಿಗೆ ಹೂ ಕಟ್ಟು ಬತ್ತಾ?
0: ಹಾ, ಎಲ್ಲ ಕಟ್ತೇನೆ ನಾನು. ಯೂಟ್ಯೂಬ್ ಕಂಡೆ, ಯೂಟ್ಯೂಬ್ ಕೆಲವೊಂದು ವಿಚಾರದಾಗೆ ತುಂಬಾ ಉಪಯೋಗ ಬರುತ್ತೆ. ಈಗ ಸದ್ಯಕ್ಕೆ ಈಗ ಟೈಲರಿಂಗ್ ಮಾಡ್ತಾ ಇದ್ದೆ, ಈಗ ಬ್ಲೌಸ್ ಹೊಲಿಯುವಂತ ಒಂದು ಇದಕ್ಕೂ
1: ಕೂತಿದ್ದೆ.
0: ಈಗ 15-20 ದಿನ ಆಯ್ತು.
1: ಓಕೆ, ಕಲ್ತರ ಬ್ಲೌಸ್ ಹೊಲಿಯೋ?
0: ಹಾ, 3 ಬ್ಲೌಸ್ ಹೊಲ್ದೆ.
1: ವೆರಿ ನೈಸ್.
0: ಅದೇ ಹೇಳ್ನಲ್ಲ, ಜೀವನ ಮಾಡೋಕೆ ಬೇಕಾದಷ್ಟು ದಾರಿ ಇತ್ತು, ಅದನ್ನ ನಾವು ಇದ್ ಮಾಡ್ಕೊಳ್ಬೇಕಷ್ಟೇ.
1: ಅದನ್ನ ಹೇಳಿದ್ರಲ್ಲ, ಬದುಕುವುದಕ್ಕಾಗಿ ಬಹುಕೃತ ವೇಷ, ಯಾವ ಹೊತ್ತಿಗೆ ಯಾವ್ದು ಬೇಕೋ ಅದಕ್ಕೆ ನಾವು ತಯಾರಿ. ಸೊ ರಂಗದಲ್ಲಿ ಹೋದಾಗ ರಂಗದ್ದೇ ವೇಷ.
0: ಹೌದು
1: ಅಲ್ಲ?
0: ಹೌದು, ರಂಗದ ವೇಷ ಆಯ್ತು. ಬೆಳಿಗ್ಗೆ ಬಂತು, ಹತ್ರ ಆಟ ಇದ್ದಿದ್ರೆ ಬೆಳಿಗ್ಗೆ ಗಾರ್ಡನಿಂಗ್ ಕೆಲ್ಸಕ್ಕೆ ಹೋದೆ, 5 ಗಂಟೆ ಕೆಲಸ ಮುಗಿದ್ರೆ ಮನೆ ಬಂದೆ, ಸ್ನಾನ ಮಾಡಿದೆ, ಮತ್ತೆ ಹೊರಟೆ ಮೇಳಕ್ಕೆ.
1: ಮೇಳಕ್ಕೆ? ಸೊ ಅದನ್ನೇ ನೀವು ಅನುಕೂಲ ಮಾಡ್ಕೊಂಡು ಹೆಂಗಿದ್ರು ರಾತ್ರಿ
0: ರಾತ್ರಿಗೆ ಒಂದು ವೇಳೆ ಬೆಳಿಗ್ಗೆ ಡೇ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ಗಿಡ ಇತ್ತು, ಹೂ ಕೊಯ್ದೆ. ನನ್ನ ಹೆಂಡತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೂ ಕೊಯ್ದು ಕೊಡ್ತಾಳೆ. ಅವಳಿಗೆ ಕಟ್ಟು ಕಷ್ಟ ಬರ್ತಿಲ್ಲ, ನಾನ್ ಸ್ವಲ್ಪ ಸ್ಪೀಡ್ ಕಟ್ತೆ, ಕಟ್ಟಿಟ್ಟಿಕ್ಕೆ ಮತ್ತೆ.
1: ಗುಡ್. ಸೊ ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ, ಅದು ಎಷ್ಟೋ ಜನಕ್ಕೊಂದು ವೇದಿಕೆ ಐತಲ್ಲ, ಹೆಜ್ಜೆ ಕಲ್ತು ಗೆಜ್ಜೆ ಕಟ್ಟಿ ರಂಗದಲ್ಲಿ ಒಪ್ಪಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಅಥವಾ ನಿಮ್ಗೆ ಯಾರಾದ್ರೂ ಗುರುತಿಸಿದಾರ ನಿಮ್ಮನ್ನ ಗೆಜ್ಜನಾದವನ್ನ?
0: ಗೆಜ್ಜೆನಾದವನ್ನ ಗುರ್ತಿಸಿದವರು ಇದ್ರೆ ನಮ್ಮನ್ ಪರ್ಟಿಕ್ಯುಲರ್ ನಮ್ಮನ್ ಒಂದು ಸನ್ಮಾನ ಅದಂತದ್ದು ಒಂದ್ ಮಾಡ್ತಾರಲ್ಲ, ಈಗ ಅದನ್ನೆಲ್ಲ ಮಾಡಿರಿ.
1: ತುಂಬಾ ಜನ ಮಾಡಿರಿ,
0: ಒಂದು 2-3 ಜನ ಮಾಡಿರಿ.
1: ಗೆಜ್ಜೆನಾದಂತ ಹೆಸರಿಟ್ಟ ಹಿನ್ನೆಲೆ?
0: ಅದು ಬಹಳ ಖುಷಿ. ಯಾವ ಹೆಸರು ಇಡುದು, ಯಾವ ಹೆಸರು ಇಡುದು, ಹೆಜ್ಜೆ ಗೆಜ್ಜೆ ಇಡುವ, ಗೆಜ್ಜೆ ಹೆಜ್ಜೆ ಇಡುವ ಅಂತ ಹೇಳಿ ಹೇಳಿ ಹೇಳಿ ಹೇಳಿ ಪಕ್ಕ ಕಡೆಗೆ ಗೆಜ್ಜೆನಾದ ಫಿಲ್ಮಿದ ಹೆಸರು ನೆನಪಾಯ್ತು. ಈ ಯಕ್ಷಗಾನಕ್ಕೂ ಗೆಜ್ಜೆ ನಾದ ಎರಡು ಒಟ್ಟು ಒಳ್ಳೆ ಕನ್ನಡ ಒಳ್ಳೆ ಹೆಸರು ಅಂತ ಒಬ್ಬರ ಹತ್ರ ನಾವ್ ಹೇಳೋದ್ ಹೊತ್ತಿಗೆ ಒಳ್ಳೆ ಹೆಸರಿ ನೀವ್ ಇಡುದಾರೆ ಇದೇ ಹೆಸರಿಗೆ ಅಂತ ಹೇಳಿ ರಾಮಚಂದ್ರ ಭಟ್ರು ಅದಕ್ಕೆ ಈ ಹೆಸರೇ ಸೂಕ್ತ, ಗೆಜ್ಜೆ ನಾದ ಅಂತ ಹೇಳಿ ಅದನ್ನ ಹೆಸರಿಟ್ಟು ಇಷ್ಟು 6 ವರ್ಷ ಆಯ್ತು. ಈಗ
1: ನಿಮ್ಮ ಭಾಗವತರಾಗಿ ಯಾರು ಬತ್ರ?
0: ಗಣೇಶಾಚಾರಿ ಬಿಲ್ಲಾಡಿ ಅಂತ. ಈಗ ಫೇಮಸ್ ಅಲ್ಲ?
1: ಹೌದೌದು, ಸಿಕ್ಕಾಪಟ್ಟೆ ಫೇಮಸ್.
0: ಸಿಕ್ಕಾಪಟ್ಟಿ ನಮ್ಮ ಆನ್ಲೈನ್ ಆಟದಾಗ ಹೆಚ್ಚಿನ ಆಟದಾಗೆ ಒಂದು 6-7-8-10 ಆಟದಾಗ ಅವ್ರೆ ಫಸ್ಟಿಗೆ.
1: ಹೌದಾ?
0: ಅದ್ರ ಮೇಲೆ ಕೆಲಸಲ ಬಿಸಿ ಇರ್ತಿದ್ರೆ. ಈಗ ರೀಸೆಂಟ್ಲಿ ಮಂಗಳೂರು ಕ್ಷೇತ್ರ ಮಹಾತ್ಮೆ ಕಳೆದ ವರ್ಷ ಮಾಡ್ದೊತ್ತಿಗೆ ಅವರೇ ಬಂದಿದ್ರು. ಒಳ್ಳೆ ಭಾಗವತರು, ನಮ್ಗೆಲ್ಲ ಒಳ್ಳೆ ಇದ್ರು.
1: ಸೊ ಪ್ರಸಂಗ ಕರ್ತರಾಗಿ ಆಲ್ರೆಡಿ ಇರುವುದನ್ನ ನೀವು ಬಳಸ್ಕೋತೀರಾ?
0: ನಾ ಪೌರಾಣಿಕ ಅಂತ ಹೇಳಿದ್ರೆ ಅದು ಯಾರು ಮೊದ್ಲು ಮಾಡಿ ಇರ್ತಾರೆ. ಹೊಸದಂತ ಹೇಳಿದ್ರೆ ಇಲ್ಲಿ ಪ್ರಸಂಗಕರ್ತರು ನಮ್ಮ ಮಾಬಲ್ ಪೂಜಾರಿ ಹೇರಿಕೋರ್ ಅಂತ ಇದ್ರೆ ಮಂಗಳೂರು ಕ್ಷೇತ್ರ ಮಹಾತ್ಮೆ ಕಥೆ ಪ್ರಸಂಗಕರ್ತರು ಅವರು, ಅವ್ರದ್ದು ನಮ್ಗೆ ಒಳ್ಳೆ ಸಪೋರ್ಟ್ ಇತ್ತು.
1: ಸೊ ಹಾಂಗ ಇವರೆಲ್ಲರ ಸಹಕಾರದಲ್ಲಿ ಶ್ರೀ ಗೆಜ್ಜನಾದ ತಂಡ ನಡೀತಾ ಇತ್ತು. ಅಲ್ಲ,
0: ಮಧ್ಯ ಅದು ಒಂದು ಬಿಟ್ಟು ಹೋದೆ ನನಗೆ. ಕಾರ್ಯಕ್ರಮದ ಬಗ್ಗೆ ಹೇಳದೊತ್ತಿಗೆ ಆಸಡಿ ಹಬ್ಬ ಒಂದ್ ಮಾಡ್ತಿ, ಅದೇ ತಿಂಡಿ ತಿನಿಸು ಅಂತ ಇತ್ತು. ಕಳೆದ ವರ್ಷ ಜಕ್ಣಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಮಾಡಿಸೋರು ಮಾಡಿತ್ತು.
1: ಜಕ್ಣಿನೂ
0: ಮಾಡಿಸೋರು ಮಾಡಿತ್ತು. ಜಕ್ಣಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಮಾಡುವಂತ ಕಾರ್ಯಕ್ರಮ
1: ಇರುತ್ತೆ.
0: ನಾವೆಲ್ಲ ಒಟ್ಟು ಸೇರ್ಕೊಂಡು ನಾನ್ ವೆಜ್ ಅಡಿಗೆ ಎಲ್ಲ ಮಾಡಿ
3: ಎಲ್ಲರೂ
0: ಲೇಡೀಸ್ ನಾವೆಲ್ಲ ಕೂತ್ಕೊಂಡು ಅವ್ರು ಒಬ್ಬರೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕಾಯಿ ಇರೋದು, ಒಬ್ಬರಿಗೆ ಸಲಹೆ ಹಾಕುದು, ಒಬ್ರು
1: ಅದೇ ಒಂದು ಫ್ಯಾಮಿಲಿ.
0: ಖುಷಿ, ನಮ್ಮ ಟೀಮ್ ಬಂದವರಿಗೆ ಬಹಳ ಖುಷಿ, ಎಲ್ಲ ತರದ್ದು ಇದು ಸಿಕ್ಕತ್ತಲ್ಲ ಅಂತ.
1: ಈಗ ನಿಮ್ಮ ಟೀಮ್ ಸೇರಕ್ಕೆ ಹೊಸಬ್ರು ಎಲ್ಲ ತುಂಬಾ ಉತ್ಸುಕರ ಇದ್ರ?
0: ಇದ್ರ ಬಟ್ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತಿಲ್ಲ. ಈಗ ಯಾರು ಫೋನ್ ಮಾಡ್ರೆ ಆ ಕ್ಲಾಸ್ ಬರ್ತಾರೆ ಹೇಳಿದ್ರೆ ಓಕೆ.
1: ಯಾವ ಕ್ರೈಟೀರಿಯಾದ ಮೇಲೆ ಸೇರಿಸ್ಕಂತ್ರಿ ನೀವು ನಿಮ್ಮ ತಂಡ?
0: ನಾವು ವಯಸ್ಸಿನ ನಂತರ ಒಂದು 4ನೇ ಕ್ಲಾಸ್ ಮಕ್ಕಳ ಮೇಲ್ಪಟ್ಟರಿ ಮಾತ್ರದಾಗಂತ, ಯಾಕಂದ್ರೆ ಒಂದಷ್ಟು ಬರ್ಕಣಕು ಇರತ್ತೆ, ಬರ್ಕಣಕ್ ಮತ್ತೆ ಇಂಟ್ರೆಸ್ಟ್ ಇಡುವ ಪರ್ಸನ್ ಆದ್ರೆ 2ನೇ ಕ್ಲಾಸ್ ಮಕ್ಕಳಿಗೆ ತಕ್ಕಂತ ಇಂಟ್ರೆಸ್ಟ್ ಬೇಕು. ಮಕ್ಕಳ ತಂದೆ ತಾಯಿ ನೀ ಹೋಗ ಯಕ್ಷಗಾನಕ್ಕೆ ಹೋಗ ಅಂತ ಹೇಳಿ ದೂಡಿ ಬಿಟ್ರ ಆತ ನಾನು.
1: ಸೊ ಈ ತರದಲ್ಲಿ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ನಡೀತಾ ಇತ್ತು.
0: ಹೌದು, ನಂಗೆ ಅಂದ್ರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಷ್ಟೊಂದು. ಮತ್ತೊಂದು ಕಾರಣ ಉಂಟು, ಕಡೆ ಸಪೋರ್ಟ್ ಆದ್ರೆ ನಂಗೆ ಮದುವೆಯಾಗಿ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಸೂರಾಲು ಮೇಳ ಅಂತ ಆ ವರ್ಷ ಹೊಸದಾಗಿ ಓಪನ್ ಆಯ್ತು. ಮಾಲಿಂಗೇಶ್ವರ ಟೆಂಪಲ್ ಇದೆ, ಅಲ್ಲಿ ಭಾಗವತರು ನನ್ನ ಅಟೆಂಡ್ ಮಾಡಿದೆ. ಫಸ್ಟ್ ನಾನು ತಿರುಗಾಟ ಮಾಡಿದ್ದು ಫಸ್ಟ್ ವರ್ಷ ಅಲ್ಲಿ ಅವ್ರ ಅತಿಥಿಯಾಗಿ ಬಂದ ಹೊತ್ತಿ ನನ್ನ ವೇಷ ನೋಡಿದ್ರು, ಹೇಳಿದ್ರೆ ನಮ್ಮಲ್ಲಿ ಬರುವ ವರ್ಷ ಬಾನಿ, ನಾನು ಹೊಸ ಮೇಳ ಮಾಡ್ತಿದ್ದೆ. ಒಂದು ಟ್ರಯಲ್ಲಿ ನಾವೆಲ್ಲ ಹೋಗಿದ್ದೆ, ನಾನು ಇವನು ಫಸ್ಟ್ ವರ್ಷ ಸೂರಾಲ ತಿರುಗಾಟ ಅಲ್ಲಿದ್ದೆ.
1: ವಿಘ್ನೇಶ್
0: ಅಂತ ಅಲ್ಲಿ ಹೋದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ ಬಂದಿದ್ದೆ. ನಾ 5 ವರ್ಷದಿಂದ ಕಾಯ್ತಾ ಇದ್ದೆ, ನೀನ್ ಈ ವರ್ಷ ನನ್ನ ತಿರ್ಗಾಟ ನಾನು ಮಾಡ್ತೆ, ನನ್ಗೆ ಬೇರೆ ಅಂತ ಕೇಂತಿಲ್ಲ, ನಾನು ಆಸ್ತಿ ಪಾಸ್ತಿ ಯಾವ್ದು ಕೇಂತಿಲ್ಲ, ಒಂದು ಒಂದು ಮಗು ಭಾಗ್ಯ ಕೊಡ ಅಂತ ಹೇಳಿದೆ. ಅದೇ 1 ತಿಂಗಳಲ್ಲಿ ನನ್ನ ಹೆಂಡತಿ
1: ಪ್ರೆಗ್ನೆಂಟ್.
0: ಆ ಶಿವನ ಹೆಸರು ಟಚ್ ಆಗುವಂತದ್ದೇ ಶಿವಾಂಶ ಅಂತ ಹೆಸರಿಟ್ಟಿದೆ, ಶಿವನ ಅಂಶ ಶಿವಾಂಶ ಅಂತ ಹೆಸರಿಟ್ಟಿದೆ. ಸೊ ಅದೊಂದು ಎಲ್ಲರಿಗೂ ಇದು ಖುಷಿ. ಅದು ಇವನ್ ಡಾಕ್ಟರ್ ಕೂಡ ಆಗುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ಮೇಲೆ ಏನು ಇಲ್ಲಲ್ಲ, ಶಿವನ ಒಂದು ಅನುಗ್ರಹ
1: ಏನುಂಟು ಅವನ ಮುಂದೆ ನಮ್ಮದೇನುಂಟು ಅಲ್ವಾ,
0: ಅದೊಂದು ಖುಷಿ.
1: ಈಗ ನಿಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್?
0: ಈಗ ಅಡ್ಡಿಲ್ಲ, ಮೊದ್ಲಿನ ತರ ಇರ್ಲಿಲ್ಲ, ಈಗ ಓಕೆ ಓಕೆ
1: ಓಕೆ ಈಗ ಓಕೆ ಓಕೆ. ಆದ್ರೆ ಸುರೇಶ್ ಅವರಿಗೆ ಆಟ ಅಂದ್ರೆ ಪಂಚಪ್ರಾಣ ಅಲ್ಲ, ವಿಘ್ನೇಶ್ ಅವರು ಹಾಗೆ ನಂಗೆ ಅವ್ರು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು. ಅವ್ರ ಕಾಮಕ್ಕೆ ಫುಲ್ ಮಾಡರ್ನ್ ಮಾಡರ್ನ್ ಮಾಡ್ ಮಾಡ, ಆದ್ರೆ ಯಕ್ಷಗಾನ ಇಷ್ಟ ಅಂತೆಲ್ಲ ಎಷ್ಟು ಚಂದ ಹೇಳಿದ್ರು. ಆಯ್ಲಿ ಎಲ್ಲೆಲ್ಲಿ ಏನಂಟು ಕಲೆ ಏನಂಟು ಯಾರಿಗೆಲ್ಲ ಉಂಟು ಯಾರಿಗೆ ಗೊತ್ತು ಅಲ್ದ ಏನೇ ಆಯ್ಲಿ. ಸೊ ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರದ ಪ್ರತಿನಿಧಿಗಳಾಗಿ ಇವನ್ ಸಂಸ್ಥಾಪಕರು ನೀವೇ ಇಬ್ರು, ವಿಘ್ನೇಶ್ ಅವರು ಮತ್ತೆ ಸುರೇಶ್ ಪೂಜಾರಿ ಅವರು, ಇಬ್ರು ಮಾತಾಡ್ರಿ. ನೀವು ಬಂದ್ರಲ್ಲ ನಾವು ಕರೆದೋದಕ್ಕೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ನಿಮ್ಗೆ ಧನ್ಯವಾದಗಳು. ಶ್ರೀ ಗೆಜ್ಜನಾದ ತಂಡ ಇನ್ನು 100 ವರ್ಷ ಎಲ್ಲರೊಟ್ಟಿಗೆ ಎಲ್ಲ ಒಟ್ಟು ಸೇರ್ಕೊಂಡು ನೀವೇನ್ ಕಾರ್ಯಕ್ರಮ ಬಗೆ ಬಗೆ ಮಾಡ್ತಿರಲ್ಲ ಅದ್ರೆಲ್ಲದ್ರೊಟ್ಟಿಗೆ ಚಂದದಲ್ಲಿ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ
0: ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ ಕೂಡ ಧನ್ಯವಾದ
1: ಹೇಳ್ತೇನೆ.
0: ನಮ್ಮ ಟೀಮ್ ವತಿಯಿಂದ, ಗೆಜ್ಜನಾದ ಸಂಸ್ಥೆ ವತಿಯಿಂದ ನಿಮ್ಗೊಂದು ಧನ್ಯವಾದ.
1: ನಿಮ್ಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಾವಿಷ್ಟೊತ್ತೂರಿಗೆ ಮಾತಾಡಿದ್ದು ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇವರೊಟ್ಟಿಗೆ. ಸೊ ಮಾತುಕತೆ ಇಷ್ಟ ಆಯ್ತಂತ ಅನ್ಕಂತ ನಾವು ಇವತ್ತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತೋ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ.

0: ಹಚ್ಚಿದಂತಹ ಆ ಪ್ರಶ್ನೆಗೆ ತುಡುಕಿನಿಂದ ಭಾರತ ಯುದ್ಧವನ್ನು ಗೆದ್ದವ ನಾನು ಎಂದು ಹೇಳಿದೆಯಲ್ಲ.
1: ನಿಜ,
0: ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ, ನಿನ್ನ ಮತಿಯನ್ನು ತಿದ್ದುವುದಕ್ಕಾಗಿ ಈ ಯುದ್ಧ ಸಿದ್ಧತೆ ಆದದಿಲ್ಲಿ. ಕೆಲವು ಹೊತ್ತು ಯುದ್ಧ ನಡೆಯಿತು, ಏನೋ ಕೈ ಸೋತವನಾದೆ. ಆದರೆ ಈ ಸೋಲು ನನ್ನ ಮುಂದಿನ ಗೇಲೆನ್ನುವಂತಹ ನಿರ್ಣಯದಿಂದ ಹೊಸ ಹುರುಪನ್ನು ಹೊಂದಿ ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ನೀನು ಸಾಹಸಿಗನೇನೋ, ಮತ್ತೊಮ್ಮೆ ಯುದ್ಧ ಮಾಡುವ ಮನಸ್ಸು ನಿನಗಿದ್ದರೆ ಎದೆ ಮುಟ್ಟಿಕೊಂಡು ಮುಂದೆ ಬಾ
1: ಭೀಮ. ಗೆಲ್ಲುವುದು ಇರಲಿ, ಇಷ್ಟು ಮಾತನಾಡುವುದಕ್ಕಾದ್ರೂ

0: ನಿನ್ನಲ್ಲಿ ಯುದ್ಧ ಮಾಡುವುದಕ್ಕಾಗದೇ ಸುಮ್ಮನಿದ್ದುದಲ್ಲ,
1: ಮತ್ತೆ
0: ಅಣ್ಣನೆನ್ನುವ ಕಾರಣದಿಂದ ಗೌರವ ಕೊಟ್ಟು ಸುಮ್ಮನಿದ್ರೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಾ ಇದೀಯ.
1: ಗಣ್ಯ ಇದೆಯೇನೋ ನಮಗೆ,
0: ನೋಡೋಣ ನಿನ್ನ ಯೋಗ್ಯತೆಯನ್ನ.
1: ನೀನು

0: ಮಾಡಿದ್ದೀಯಾ?
1: ಮತ್ತೆ
0: ಗೆಲ್ಲಲೇಬೇಕೆನ್ನುವಂತ ಹೊಸ ಹುರುಪು ನಿನ್ನಲ್ಲಿ ಹುಟ್ಟಿದ್ದಾದರೆ, ನಿನ್ನ ಸಹಾಯಕ್ಕೆ ಭಾರತ ಯುದ್ಧದಲ್ಲಿ ಸಾರಥಿಯಾಗಿ ದುಡಿದ ಕೃಷ್ಣನನ್ನು ಈಗ ಕರೆಸಿಕೋ.
1: ಸಾಕ
0: ಸಾಲದು.
1: ಮತ್ತೆ
0: ಮರಣನನ್ನು ಜೊತೆಗೆ ಇರಿಸಿಕೋ. ಕಾಡಿನ ಕಪಿ ನಿನ್ನ ಧ್ವಜದಲ್ಲಿ ಇರಲಿ. ಸುರಪಾದಿ ದೇವತೆಗಳನ್ನು ಕೂಡಿಕೊಂಡು ಮತ್ತೆ ಸಮರಕ್ಕೆ ಅನುವಾದ ಭೀಮ ಯಾರು ಅಂತ ಗೊತ್ತಾಗ್ತದೆ.
1: ಏ ಬಡ ಕುರಿ, ಕರೆಸಬೇಕಾದ ಅಗತ್ಯ ಇಲ್ಲ. ಈ ಭಾರತನ ಎದುರಲ್ಲಿ ಬಿಟ್ಟಂತ

ಅಪ್ಪ ಸಾರಿ ಸಾರಿ ಹೇಳಿದ್ರು ಕೇಳದೆ ಯುದ್ಧಕ್ಕೆ ಕರೆದ, ಮಾಡದ್ದೇನು ಬಿದ್ದ. ಸಾಮಾನ್ಯದವನ ಭಾರತ ಯುದ್ಧ ಗೆದ್ದವನಂತೆ, ಸಮಸ್ತ ಕೌರವರನ್ನ ಯಮನಪುರಕ್ಕೆ ಇಟ್ಟಿದವನಂತೆ. ಮನಸ್ಸು ಮಾಡಿದ್ರೆ ಇವನನ್ನೇ ನನ್ನಿಂದ ಆ ಯಮಪುರಕ್ಕೆ ಇಟ್ಟೋದಕ್ಕೆ ಆಗುವುದಿಲ್ವೋ? ಛೇ, ಬಿದ್ದದ್ದು ಮಾತ್ರ ಅಲ್ಲ, ಹೇಳಿದ್ನಲ್ಲ ಇದೇ ತನ್ನಲ್ಲಿ ಗದಾದಂಡ ಎಂದು. ಗದೆ ದಂಡ ಆದದ್ದು ಮಾತ್ರ ಅಲ್ಲ, ಭೀಮಸೇನೆ ನನ್ನ ಎದುರಿನಲ್ಲಿ ದಂಡ ಆಗಿಬಿಟ್ಟ. ಸಾಮಾನ್ಯ ಗದೆಯೋ ಇದು? ಒಂದು ಮಯನಿಂದ ಯವನಾಶ್ವರಿಗೆ ಕೊಡಲ್ಪಟ್ಟ ರುಧಿರ ಮುಖಿ ಎನ್ನುವ ಗಾದೆ, ಭೂಮಿ ತೂಕದ ಗದೆ ಇವ ದಂಡ ಆದದ್ದಲ್ಲ. ಆ ಗದೆಯ ವಿಶೇಷತೆಯು ದಂಡವಾಗಿ ಹೋಯಿತು. ಏನಿದ್ರೂ ಬಿದ್ದನಲ್ಲ, ಬಿದ್ದಿರು ಭೀಮ, ಇಲ್ಲಿಯೇ ಬಿದ್ದಿರು ಅರ್ಜುನ.

ಸರಿಯಾದ ಬದ್ಧನೆಯಲ್ಲಿ ಹೋದರೆ ನಾನು

0: ವಲ್ಲಭ,
1: ಯಾರನ್ನು ಯಾರು ಯಾವ ಸ್ಥಳಕ್ಕೆ ಕರೆಯಬಾರದೋ ಕರೆಯಲಾಗದು, ಅದೇ ಸ್ಥಳಕ್ಕೆ ನಿನ್ನನ್ನು ಕರೆಯಬೇಕಾದಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಒದಗಿತ್ತು.
0: ಯಾಕೆ?
1: ಇರೋ ನೋಡು, ನನ್ನ ದುಸ್ಥಿತಿಯನ್ನು ನೋಡು. ಈ ಕಷ್ಟಕ್ಕೋ ನಷ್ಟಕ್ಕೋ ಕಾರಣ ಏನು ಅಂತ ನೀನು ಊಹಿಸಬಹುದು? ಅದು ತಾನೇ ತಾನಾಗಿ ತನ್ನಿಂದ ಹೆಚ್ಚಿನವರು ಮತ್ತೊಬ್ಬರಿಲ್ಲ ಎನ್ನುವಂತಹ ದುರಹಂಕಾರದಿಂದ ವಿಜೃಂಭಿಸುತ್ತಿರುವಂತಹ ಪಾರ್ಥ.
0: ನಿಮ್ಮ ತಮ್ಮ?
1: ಏನು ನನ್ನ ತಮ್ಮನ
0: ಅಲ್ವೇ?
1: ಹೇಳಬೇಡ, ಹೇಳಬೇಡ.
0: ಅಯ್ಯೋ,
1: ಏನು ನನ್ನ ಅಮ್ಮನ ಯೌವನ ಕುಗ್ಗಿಸುವುದಕ್ಕಾಗಿ ನನ್ನಿಂದ ಕೊನೆಗೆ ಹುಟ್ಟಿಕೊಂಡವ ತಮ್ಮ ಅಂತ ಹೇಳಲಾರಿ.
0: ಏನು ಹೀಗೆ
1: ಅವನೇ ನನಗೆ ಅನ್ಯಾಯ ಮಾಡಿದವ
0: ಅಂದ್ರೆ
1: ಅದಕ್ಕೆ ಪ್ರತೀಕಾರ ಮಾಡಿಯೇ ಮುಗಿಸಬೇಕೆಂಬ ತೀರ್ಮಾನಕ್ಕೆ ಮುಟ್ಟಿದಂತ ನಾನು ನಿನ್ನ ಇಲ್ಲಿಗೆ ಕರೆದದ್ದು.
0: ನನ್ನಿಂದ
1: ತಡ ಮಾಡಬೇಡ.
0: ಏನ್ ಮಾಡಬೇಕು?
1: ಹೋಗು. ಆ ಗರ್ವಿಯ ಗರ್ವವನ್ನು ಮೂರಿದು ಜಯವನ್ನು ತಂದು ನನ್ನ ಬದುಕಿಗೆ

0: ಈ ವಿದೇಶ
1: ಏನು?
0: ಅರಮನೆಯಿಂದ ಕರೆದ್ರಿ. ವಿಷಯ ಏನೆಂದು ತಿಳಿಯದೆ ಓಡಿ ಬಂದೆ. ಅಯ್ಯೋ, ನೀವು ಆಡಿದ ಮಾತೇ. ನಮ್ಮ ಮನೆಯಲ್ಲಿ ಇಂತಹ ಕೆಟ್ಟವಾದಂತಹ ಪ್ರಸಂಗ ನಡೆಯಿತಲ್ಲ ಸ್ವಾಮಿ.
1: ನಡೆಯುವಾರ್ದಿತ್ತು, ನಡೆಯಿತು.
0: ಹಾಲು ನೀರಿನಂತಿರುವ ನಿಮ್ಮ ಬಾಂಧವ್ಯದಲ್ಲಿ ಹಿಂದೇನು ಹುಳಿ ಹಿಡಿದಂತೆ ಒಂದು ತಾಯಿ ಮಕ್ಕಳಾದಂತಹ ನೀವು ಯುದ್ಧ ಮಾಡಿಕೊಂಡ್ರಿ. ನಿಮ್ಮ ಮಾತು ಕೇಳಿ ಕಲಹಕ್ಕೆ ಹೋಗೋಣ ಅಂತ ಹೇಳಿದ್ರೆ
1: ಅಂದ್ರೆ
0: ಸದ್ಯಾದಂತಹ ನನಗೆ ಪತಿಯಲ್ಲಿ ಯುದ್ಧ, ಇದು ಅವಮಾನ ಅಲ್ವೇ ಸ್ವಾಮಿ? ಸಹೋದರರಾದಂತಹ ನೀವು ಏಕೆ ಯುದ್ಧ ಮಾಡಿಕೊಂಡ್ರಿ, ಕಾರಣ ಹೇಳಿ.
1: ಯುದ್ಧಕ್ಕೆ ಪ್ರಬಲವಾದಂತಹ ಕಾರಣ, ಹಿಂದೆ ನಡೆದಿರುವಂತಹ ಭಾರತ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಧರ್ಮರಾಯನೇ ಇದ್ದು ವ್ಯವಹರಿಸಿದ್ರು. ಅವನ ಮನಸ್ಸಿನಲ್ಲಿ ಮೂಡಿದಂತಹ ಸಮಸ್ಯೆಯ ಪರಿಹಾರಕ್ಕಾಗಿ ಸಭೆಯಲ್ಲಿ ಪ್ರಶ್ನಿಸಿದ ಯುದ್ಧ ಗೆದ್ದವರು ಯಾರು ಎಂಬುದಾಗಿ ನಾವೆಲ್ಲವರೂ ಗಮನ ವಹಿಸಿತ್ತು. ಆ ಕಾಲದಲ್ಲಿ ಎದೆಯನ್ನು ಮುಂದೆ ಮಾಡಿಕೊಂಡು ಪಾರ್ಥ 18 ದಿವಸದ ಯುದ್ಧದಲ್ಲಿ ಗೆದ್ದವ ನಾನೇ ಎಂಬುದಾಗಿ ಹೇಳಿದ. ಹೇಳಬಾರದಿತ್ತು.
0: ಹೌದು,
1: ಕೆರಳಿ ಕಂಡವಾದ ನಾನು ನೀನಲ್ಲವೋ ನಾನು ಅಂತ ಹೇಳಿದೆ.
0: ಮುಂದೆ
1: ಅದೇ ವಾದ ವಿವಾದಕ್ಕೆ ಏರ್ಪಟ್ಟಿತು. ಯಾರು ಗೆದ್ದದ್ದೆಂಬ ನಿರ್ಣಯಕ್ಕೋಸ್ಕರವಾಗಿ ನನ್ನ ಅವನಲ್ಲಿ ಕಾದಾಟ, ಕೈ ಸೋತಿದ್ದೇನೆ.
0: ಪರಿಣಾಮ ಹೀಗೆ.
1: ಹೌದು, ಆದ್ದರಿಂದ ತಡ ಮಾಡಬೇಡ, ನಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕು. ಹೋಗಿ ನೀನು ಅವನಲ್ಲಿ ಯುದ್ಧ ಮಾಡು.
0: ಸ್ವಾಮಿ, ನಿಮಗಾದಂತಹ ಅಪಮಾನ, ಅವನಿಗಿರುವಂತಹ ದುರಾಭಿಮಾನ, ಇದನ್ನು ಗಮನಿಸಿದಾಗ ಯುದ್ಧಕ್ಕೆ ಹೋಗೋಣ ಅಂತ ಅನ್ನಿಸ್ತದೆ. ಆದರೂ ಸ್ವಲ್ಪ ಯೋಚನೆ ಮಾಡಬೇಡವೆ.
1: ತೊಡಕೇನು?
0: ಹಿಂದೆ ನನ್ನ ಮದುವೆ ಕಾಲದಲ್ಲಿ ನಮ್ಮ ತಂದೆಯವರು ನನ್ನ ವಿವಾಹಕ್ಕಾಗಿ ಇಟ್ಟಂತಹ ಅದ್ಭುತವಾದಂತಹ ಧನಸ್ಸನ್ನು ಎತ್ತಿದ ಕಾರಣದಿಂದ ನಾನು ನಿಮ್ಮ ಸತಿಯಾದದ್ದು. ಹಿಂದೆ ಬೀಳೆತ್ತಿ ತಂದ ಆಪತ್ತಿಯೊಡನೆ ಯುದ್ಧ ಮಾಡುವುದು ಹೆಂಡತಿಯಾದಂತ ನನಗೆ ನ್ಯಾಯವಾದೀತೆ.

0: ಕಾಣ್ತದೆ.
1: ಎಲ್ಲಿ ಏನು?
0: ದುರ್ಬಲನಾದಂತ ಕೀಚಕ ನಿನ್ನ ರೂಪಾತಿಶಯಕ್ಕೆ ಮೋಹಿತನಾಗಿ ಕ್ಷಣ ಕ್ಷಣಕ್ಕೂ ಪೀಡಿಸಿದಂತ ಕಾಲ. ಹೋಗಿ ಮೊದಲು ಪಾರ್ಥ ಧರ್ಮರಾಯಾದಿಗಳಲ್ಲಿ ತೋರಿಕೊಂಡೆ. ನೀನು ಪರಿಹರಿಸಿದ್ರೆ ನಿನ್ನ ಕಷ್ಟವನ್ನು
1: ಇಲ್ಲ.
0: ನನ್ನಲ್ಲಿ ಬಂದು ಹೇಳಿಕೊಂಡಾಗ ಸತಿಯ ಮಾನ ಪ್ರಾಣ ರಕ್ಷಣೆ ಪತಿಯಾದವನಿಂದ ಆಗಬೇಕು ಎನ್ನುವಂತಹ ತೀರ್ಮಾನಕ್ಕೆ ಮುಟ್ಟಿದವರು ನಾವು. ಭಾರ್ಯಾ ಸಂರಕ್ಷಣೆಯ ಪುರುಷ ಧರ್ಮ ಎನ್ನುವಂತಹ ಈ ನ್ಯಾಯಕ್ಕೆ ಒಪ್ಪಿ ಹೋಗಿ ಆ ಕೀಚಕನನ್ನು ತುಡುಕಿಯವನ ಗೋರಾಳಿಯನ್ನು ಹಿಡಿದು ಅವನ ಗಂಟಲ ಬಳೆಯನ್ನ ಲಟಕದಿಸಿ ಮೂರಿದು ನಿನ್ನ ಮಾನವನ್ನು ಪ್ರಾಣವನ್ನು ಉಳಿಸಿದ ಈ ಭೀಮನ
1: ಅದು ನೀವೇ ಸ್ವಾಮಿ.
0: ಹಾಗಿದ್ರೆ
1: ಈ ಮಾತಂತೂ ಹೌದು ಸ್ವಾಮಿ. ಹಿಂದೆ ಸೌಗಂಧಿಕಾ ಪುಷ್ಪ ನನಗೆ ತಂದದ್ದು, ತೀರ್ಥಯಾತ್ರೆಗೆ ಹೊರಟ ಆ ಕಾಲದಲ್ಲಿ ನನ್ನನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋದದು. ಒಂದೇ ಎರಡೇ ನಿಮ್ಮ ಉಪಕಾರ, ಆ ಸಂಬಂಧವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಳು ಈ ದ್ರೌಪದಿ.
0: ಯಾವ ಗಂಡ ಇದ್ದಾರೆ
1: ಆದ್ರೆ ನನ್ನನ್ನು ಯಾಕೆ ಯುದ್ಧಕ್ಕೆ ಕಳುಹಿಸುತ್ತೀರಿ? ಮೂರು ಲೋಕದ ಗಂಡು ಅಂತ ಎಳಿಸಿಕೊಂಡಂತಹ ಪಾರ್ಥ ಮಹರ್ಷಿಯರಲ್ಲಿ ಹೆಣ್ಣಾದಂತ ನಾನು ಕಾಳಕ್ಕೆ ಹೋದದೆ ಆದ್ರೆ ನನಗೆ ಯುದ್ಧದಲ್ಲಿ ಜಯ ಆಗಬಹುದೇ ಹೇಳಿ.
0: ನೀನು ಹೀಗೆ ಹೇಳಿದ್ರೆ ನಿನ್ನ ಶಕ್ತಿ ಸಾಹಸಾದಿಗಳನ್ನು ನಾವು ಮನಗಂಡಿದ್ದೇವೆ.
1: ಎಲ್ಲಿ?
0: ನಿನ್ನ ಅಣ್ಣನ ಮಗನಾದಂತಹ ಮನುಮತನ ಮದುವೆಗಾಗಿ ಕಮಲಾವತಿಯನ್ನು ಸೇರಿದಾಗ ಕಮಲ ಭೂಪನಳಿಯನಾದಂತಹ ಕೌಳಿಕ ಸೋದರಿಕೆ ಹಕ್ಕಿನ ಪ್ರಕಾರವಾಗಿರತಿ ತನಗೆ ಸಲ್ಲುವಳು ಎಂಬ ತೀರ್ಮಾನಕ್ಕೆ ಮುಟ್ಟಿ ವಾದಿಸುವುದಕ್ಕೆ ಮುಂದಾದ ಯುದ್ಧವೇ ಏರ್ಪಟ್ಟಿತು. ಕೌಳಿಕರಲ್ಲಿ ನಾವೆಲ್ಲವರು ಸೋತವರು. ಹೆಚ್ಚೇನು, ಹರಿಹರ ವಿರಜ್ಜಿಗಳಾದಿಯಾಗಿ ಯುದ್ಧದಲ್ಲಿ ಜವಗೆಟ್ಟಾಗ ನೀನು ಆ ಪಾಪಿಯಾದ ಕೌಳಿಕರನ್ನು ಕೊಂದು ಒಂದು ರಥಿಯ ಕಲ್ಯಾಣವನ್ನು ನಿರ್ವಿಘ್ನವಾಗಿ ನೆರವೇರಿಸಿದವಳಲ್ಲವೇ.
1: ಮನ್ಮಥ ವ್ಯವಹಾರ ನಡೆಸಿದಂತಹ ಸಾಹಸ ನನ್ನಲ್ಲಿ ಇದೆ. ಹಾಗಿದ್ರೆ ನಿಮ್ಮ ಮನಸ್ಸನ್ನು ಸಂಶಯ ವ್ಯಾಕುಲತೆ ಬಿಟ್ಟು ಬಿಡಿ. ಯುದ್ಧಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಡುವುದಾದ್ರೆ ಗರ್ವಿತ ನಿಮ್ಮ ತಮ್ಮ ಆ ಪಾರ್ಥಿವ ಯುದ್ಧದಲ್ಲಿ ಗಾರಗಿಸಿ ಅವರ ಹೆಡೆ ಮಡಿಗಳನ್ನು ಕಟ್ಟಿ ನಿಮ್ಮ ಕಾರಲ್ಲಿ ಕೆಡಾಕುತ್ತೇನೆ. ಕೊಡಿ ನನಗೆ ಅನಜ್ಞೆ. ಧನುರ್ಬಾಣವನ್ನು ಹಿಡಿದಿದ್ದೇನೆ, ಪುರುಷ ವೇಷವನ್ನು ಪತಿಯ ನಿರ್ದೇಶನದಂತೆ ಮಾಡಿಕೊಂಡಿದ್ದೇನೆ. ಮುಂದೆ ನಿಂತಹ ಪಾರ್ಥ ಮಹರ್ಷಿಯನಿಗೆ ಔಪಚಾರಿಕವಾದಂತಹ ಒಂದು ನಮಸ್ಕಾರವನ್ನು ಹಾಕಿ ವಿಚಾರ ಮಾಡ್ತೀನಿ.

0: ದ್ರೌಪದಿ ಆಗಮನ ಆಶ್ಚರ್ಯವಾಯಿತೆ.
1: ಹೆಂಡತಿ ಗಂಡನಲ್ಲಿ ಬಂದಾಗ ಆಶ್ಚರ್ಯ ಆಗುವುದು
0: ಏನು? ಹಾಗೆ ಆಲೋಚಿಸಬೇಡಿ. ಸ್ವಲ್ಪ ಮೊದಲು ನಾನು ಏನು ಮಾಡಿದ್ದೇನೆ ಅದರ ಪೂರ್ವ ಅಪರ ಇದನ್ನು ನೀವೇ ವಿವೇಚಿಸಿದಾಗ ಅರ್ಥವಾಗುತ್ತದಂತೆ. ಹಾಗೆ ಆಗದಿದ್ರೂ ಹೇಳುವುದಕ್ಕೆ ನಾನು ಸಿದ್ಧಳಾಗಿಯೇ ನಿಂತಿದ್ದೇನಂತೆ. ನಿಮ್ಮ ಅಣ್ಣ ಭೀಮಸೇನದೇವರನ್ನು ಯುದ್ಧದಲ್ಲಿ ಗಾರುಗೆಡಿಸಿದ್ದೀರಂತೆ. ಸಹಸ್ರ ಮಹಿಮೆಯೊಳ ಪಾಲ್ಗುಣ ಹೀಗೆ ಲೋಕ ಹೇಳುವುದಕ್ಕೆ ಅರ್ಥ ಕೊಟ್ಟಿರಿ. ಅಂತ ಅಣ್ಣನನ್ನು ಯುದ್ಧದಲ್ಲಿ ಸೋಲಿಸಿದಂತ ನಿಮ್ಮ ಪರಾಕ್ರಮ ಏನೆಂಬುದನ್ನು ನೋಡಿಯೇ ತೀರಬೇಕೆನ್ನುವಂತ ಉಕ್ಕಟೆಚ್ಚೆ ಇಲ್ಲಿವರೆಗೆ ನನ್ನನ್ನು ಬರುವಂತೆ ಮಾಡಿಸಿದೆ. ಆ ನಿಮ್ಮ ಕೈಚಳಕ ಏನಿದ್ರೂ ಕಾಂತಿಯಾದ ನನ್ನಲ್ಲಿ ಕಾಣಿಸಿ.
1: ಓಹ್, ನಿನ್ನಲ್ಲಿ ಯುದ್ಧವ?

0: ಏನು?
1: ಗಂಡನಲ್ಲಿಗೆ ಹೆಂಡತಿ ಬರುವುದು ಆಶ್ಚರ್ಯ ಅಲ್ಲ, ಆದ್ರೆ ಈ ರೂಪದಲ್ಲಿ ಬಂದದ್ದು ಮಾತ್ರ ಖಂಡಿತ ಆಶ್ಚರ್ಯ.
0: ಓಹೋ,
1: ಯುದ್ಧದ ಉಡುಗೆ ತೊಡುಗೆಯನ್ನು ತೊಟ್ಟಿದ್ದೀಯ. ನನ್ನ ಹಾಗೂ ಭೀಮಸೇನ ನಡುವೆ ಯುದ್ಧ ನಡೆದದ್ದು ಭಾರತ ಯುದ್ಧವನ್ನು ಗೆದ್ದವರು ಯಾರು ಎಂಬ ವಿಷಯಕ್ಕಾಗಿ.
0: ಹೌದು,
1: ಅದು ತೀರ್ಮಾನ ಆಗಿ ಹೋಯಿತು. ಭೀಮಸೇನನ್ನೇ ನಾನು ಗೆದ್ದ ಮೇಲೆ ಮತ್ತಲ್ಲಿ ನಮ್ಮಲ್ಲಿ ಜಗಳ ಎನ್ನುವುದಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಯುದ್ಧ ಆಯಿತು

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.